ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತಾಳ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಸೋಮವಾರ, 2026 ಇಸ್ವಿಯ ಜೂನ್ ತಿಂಗಳ 8ನೇ ತಾರೀಕು. ಅಂದರೆ ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 18ನೇ ದಿನ. ಈಗ ಸಮಯ 5:58 ಸೆಕೆಂಡ್ಗಳು. ನಿಲಯದ ಬೆಳಕಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.9 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6 ಗಂಟೆ. ಈಗ ಕೇಳಿ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದಿಂದ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ, 6:35 ದೇಶಭಕ್ತಿ ಗೀತೆ ವೆಂಕಟರಾಜ್ ಪುನೀಮ್ ಚಟ್ಟಾಯ್ ಅವರ ರಚನೆ ವೃಂದಗಾನದಲ್ಲೇ, 6:40 ರೈತರಿಗೆ ಸಲಹೆ, 6:40

ಇಪ್ಪತ್ತೈದು ನಿಮಿಷಕ್ಕೆ ಜನಪದ ಗೀತೆಗಳು. ಲಿಂಗಸುಗೂರು ತಾಲೂಕು ಆಮದಿಹಾಳ್ ಗ್ರಾಮದ ಹನುಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ವಚನ ಗಾಯನ, 9:05 ಪ್ರಾಯೋಜಿತ ಕಾರ್ಯಕ್ರಮ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಮೇ 30ರಂದು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣ ಪ್ರಸಾರವಾಗಲಿದೆ. 10:05 ಚಿತ್ರಗೀತೆಗಳು ನಿಲಯದಿಂದ, 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟೆ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಇಂಡಿಯಾ ಆಫ್ ಪಿಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷ್ ರಾಜ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ತೇಜಸ್ವಿನಿ ಗಿರೀಶ್. 1:00 ಪ್ರಗತಿ ಪಥ, ವಿಷಯ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನಾ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ, 3:00 ಎಫ್ಎಂ 101.3 ಕಂಪನಾಂಕದ ಕಾರ್ಯಕ್ರಮಗಳು. ನಿಲಯದ ಸಂಜಯ್ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಪ್ರತಿಭೆಗಳ ಪಲಾಯನ ಕುರಿತು ವೇದಾಂತ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ರಾಕೇಶ್ ರಾಜಲ್ವಂಡಿ ಅವರ ಜೊತೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಹೂಗಾರ್. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಮೇವಿನ ಬೆಂಚಿ. ಇನ್ನು 6:15 ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಬಸವರಾಜ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳುವಿರಿ. 7:20 ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಗೀತೆಗಳು, 7:45 ಚಿತ್ರಗೀತೆಗಳು, 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ, ತಿಮ್ಮಪ್ಪ ಗಂಜಳ್ಳಿ ಹಾಗೂ ರಮಾ ಕುಲಕರ್ಣಿ ಇವರುಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳು. 9:15 ಭಾವಗೀತೆಗಳು, 9:30 ಬಯಲಾಟ ಪ್ರಸಾರವಾಗಲಿದೆ. ಮಹಿಷಾಸುರ ಮರ್ದಿನಿ ಪ್ರಸ್ತುತಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಸಿಆರ್ ವ್ಯಾಸ್ ಅವರ ಹಾಡುಗಾರಿಕೆ. 10:30 ಎನ್ಡಿಎ ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಈಗ ಕೇಳಿ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ, ಹರಪನಹಳ್ಳಿ ಭೀಮವ್ವ ಇವರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ಹಾಡಿದ್ದಾರೆ ವಿದ್ಯಾಭೂಷಣ ಇವರು.

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಭಕ್ತಿಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಇವರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ಹಾಡಿದ್ದಾರೆ ಮುಂಬೈ ಸಹೋದರಿಯರು.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:30 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗಲಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ

0: ಸಂಬಂಧ?
1: ಮಾನವನು ಸಮಾಜ ಜೀವಿಯಾಗಿದ್ದು ಹಲವು ಬಗೆಯ ಸಂಬಂಧಗಳು ಅವನ ಜೀವನಕ್ಕೆ ಬುನಾದಿಯಾಗಿವೆ. ಒಂದು ಸಮಾಜವು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕಾದಾಗ ಅದಕ್ಕೆ ತನ್ನದೇ ಆದ ಶಿಸ್ತು, ನೀತಿ, ನಡೆ, ನುಡಿಗಳು ಅವಶ್ಯಕವಾಗುತ್ತವೆ. ತತ್ವ ಪದಕಾರರು ಸಾಮಾಜಿಕ ಸಂಬಂಧವನ್ನು ನೀತಿಯ ಚೌಕಟ್ಟಿನಲ್ಲಿ ಗುರುತಿಸಲು ಪ್ರಯತ್ನಿಸಿದ್ದಾರೆ. ಅಂತೆಯೇ ಮಡಿವಾಳಪ್ಪನವರು ಮಾನವನ ಮಹತಿಯನ್ನು ಸಾಧಿಸಲು ಕೆಲವು ವಿಶಿಷ್ಟ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದು ತಿಳಿಸಿದ್ದು ಹೀಗೆ: ಕಳ್ಳತನ ಮಾಡಬಾರದು ಎಲೆ ಮನವೇ, ಸುಳ್ಳತನ ಹೇಳಬಾರದು ಎಲೆ ಮನವೇ, ಬಲ್ಲಂತ ಜ್ಞಾನಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತ ಅನಬಾರದು ಎಲೆ ಮನವೇ, ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ. ಅಷ್ಟೇ ಅಲ್ಲದೆ ನಡೆ ನುಡಿ ಶುದ್ಧವಾಗಿರಬೇಕೆಂದು ಹೇಳಿದ್ದಾರೆ. ಅದೇ ರೀತಿ ಬಸವಲಿಂಗ ಶರಣರು ಕೂಡ ಭೋಗ ತ್ಯಾಗ ಮಾಡಿದವರಲ್ಲಿ, ನಾಯಿಯಂತೆ ಬಗಳುವವರಲ್ಲಿ, ಕಳ್ಳತನ ಮಾಡುವವರಲ್ಲಿ, ಚಾಡಿ ಹೇಳುವವರಲ್ಲಿ ಹೋಗಬಾರದೆಂದು ವಿಧಿ ನಿಷೇಧಗಳನ್ನು ಗುರುತಿಸಿದ್ದಾರೆ. ಇದೇ ಬಗೆಯಲ್ಲಿ ಶಿಶುನಾಳ ಶರೀಫ ಸಾಹೇಬರು ಕೂಡ ಹೆಣ್ಣು, ಹೊನ್ನು, ಮಣ್ಣು ಮನುಷ್ಯನ ವೈರಿಗಳಲ್ಲ, ಅರಿತು ಅವುಗಳನ್ನು ಬಳಸಿದರೆ ಅವು ಗುರು ಕೊಟ್ಟ ಕಣ್ಣು ಎಂದು ನುಡಿದಿದ್ದಾರೆ. ಸಹವಾಸ ದೋಷದಿಂದ ಮನುಷ್ಯನು ಕೆಡುವ ಬಗೆಯನ್ನು ಕುರಿತು ಕೈವಾರ ನಾರಾಯಣಪ್ಪನವರು ಬಹು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಕರ್ಪೂರದ ಸುವಾಸನೆಯು ಉಪ್ಪಿನೊಂದಿಗೆ ಬೆರೆತಾಗ ಕೆಟ್ಟು ಹೋಗುವಂತೆ ದುರ್ಜನರ ಸಹವಾಸದಿಂದ ಸಜ್ಜನರೂ ಕೆಡುತ್ತಾರೆಂಬುದನ್ನು ಹೇಳಿದ್ದಾರೆ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ. ದುಷ್ಟರಿಗೆ ತಿಳಿ ಹೇಳುವುದು ಹಾವಿಗೆ ಸಕ್ಕರೆ ಎರೆದಂತೆಯೇ ಸರಿ, ಅದರ ವಿಷವೇನೂ ಹೋಗದೆಂದು ತಿಳಿ ಹೇಳಿದ್ದಾರೆ. ತತ್ವ ಪದಕಾರ ಆಶಯವನ್ನು ವರ್ಣ ಪದ್ಧತಿಯನ್ನು ಮೀರಿ ನಿಂತು ಸರ್ವ ಧರ್ಮಗಳ ಸಾಮರಸ್ಯದಿಂದ ಕೂಡಿದ ಸಮಾಜವನ್ನು ನಿರ್ಮಾಣ ಮಾಡುವುದಾಗಿದೆ. ಅದಕ್ಕಾಗಿಯೇ ಕೆಲವರು ತಮ್ಮ ಮತಗಳಲ್ಲಿದ್ದುಕೊಂಡೇ ಪಾರಮಾರ್ಥಿಕ ಪಥವನ್ನು ಹಿಡಿದರೆ ಕೆಲವರು ಅನ್ಯ ಮತಗಳನ್ನು ಪ್ರವೇಶಿಸುವುದರ ಮುಖಾಂತರ ಪಾರಮಾರ್ಥಿಕ ಪಥವನ್ನು ಹಿಡಿದಿದ್ದಾರೆ. ಆದರೆ ಅವರ ಗುರಿ ಷಡ್ಭ್ರಮೆಗಳಿಂದ ಜೀವಿಗಳನ್ನು ಮುಕ್ತರನ್ನಾಗಿಸಿ ದೈವ ಸಾಕ್ಷಾತ್ಕಾರಕ್ಕೆ ಬಾಗಿಲು ತೆರೆಯುವುದಾಗಿದೆ. ಅಂದವಾದ ಶ್ರೀಗಂಧ ಗಿಡದೊಳು ಎಂಬ ಅಜ್ಞಾತ ತತ್ವ ಪದಕಾರನ ಹಾಡಿನಲ್ಲಿ ಅಲ್ಲಮ ಪ್ರಭುವು ಅಲ್ಲಮ ಸಾಹೇಬನೆಂದು ಉಲ್ಲೇಖ ಕೊಂಡಿದ್ದಾನೆ. ಜಂಗಮನಾದ ಮೇಲೆ ಮನವಲಿಂಗವ ಮಾಡಿಕೊಂಡಿರಬೇಕು ಎಂದು ಜಲಾಲ ಸಾಹೇಬರು ಪರಮತ ಸಹಿಷ್ಣುತೆಗೆ ತೋರು ಬೆರಳಾಗಿದ್ದಾರೆ. ಅಂತೆಯೇ ಅವರು ಸಬ್ ಕಹತೆ ಈಶ್ವರ ಅಲ್ಲ, ಇದರ ಬೇಷ್ ಯಾರಿಗೆ ತಿಳಿಯಲಿಲ್ಲ. ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡ್ರಿ ಜಾತಿಶೀಲ, ಗುರಿ ಮಡಿವಾಳನ್ನು ಹೊಕ್ಕರೆ ಪಹಲೆ ತೊಳೆಯಬೇಕ್ರಿ ಒಳಗಿನ ಮೈಲ ಎಂದು ಹಿಂದೂ ಮುಸ್ಲಿಂ ಧರ್ಮೀಯರಿಬ್ಬರಿಗೂ ಸಂಬೋಧಿಸಿ ನುಡಿದಿರುವ ಈ ಮಾತುಗಳಲ್ಲಿ ಮತೀಯ ಸಾಮರಸ್ಯದ ಅನುಕರಣೀಯ ಮಾದರಿಗಳನ್ನು ಅವಲೋಕಿಸಬಹುದಾಗಿದೆ. ಅಲ್ಲವೇ ಕನ್ನಡ ಹಾಗೂ ಉರ್ದು ಭಾಷೆಗಳ ಬೆರಿಕೆಯಲ್ಲಿಯೂ ಭಾಷಾ ಸಾಮರಸ್ಯದ ಮನೋಭಾವವನ್ನು ಕಾಣಬಹುದಾಗಿದೆ. ಸರ್ವಧರ್ಮ ಸಮನ್ವಯದ ಹರಿಕಾರರಾದ ಶಿಶುನಾಳ ಶರೀಫ ಸಾಹೇಬರು ಸರ್ವ ಧರ್ಮಗಳ ಅಧಿದೇವತೆಗಳನ್ನು ಕುರಿತು ಮಂಗಳ ಪದ್ಯ ರಚಿಸಿದ್ದಾರೆ. ಅಂತೆಯೇ ಹಾವು ತುಳಿದನೆ ಮಾನಿನಿ ಹಾವು ತುಳಿದನೆ ಎಂಬ ತತ್ವವು ಶೈವ ವೈಷ್ಣವರಿಗೆ ಶಿವ ಸರ್ವೋತ್ತಮ ಮತ್ತು ವಿಷ್ಣು ಸರ್ವೋತ್ತಮ ಎಂಬ ಪರಸ್ಪರ ವಿರುದ್ಧವಾದದ ಮೇಲೆ ಬಳಕೆಯಾಗಿರುವ ಹಾವು ಪರಿಹರಿಸಬಹುದಾಗಿದೆ. ಹಾಗೆ ಶಂಕರನಾದ ಶಿವಯೋಗೀಶ್ವರರು ಜಾತಿ ಮಾಡುವವರನ್ನು ಟೀಕಿಸಿದ ಜ್ಞಾನ ಮಾರ್ಗಿಗಳಿಗೆ ಜಾತಿ ಸೂತಕಗಳಿಲ್ಲ, ಅವರೇ ಶ್ರೇಷ್ಠರು ಎಂಬ ವಿಶಾಲ ದೃಷ್ಟಿಯನ್ನು ಮೆರೆದಿದ್ದಾರೆ. ಒಟ್ಟಿನಲ್ಲಿ ತತ್ವ ಪದಕಾರರ ಚಿಂತನೆಯನ್ನು ನೋಡಿದಾಗ ವ್ಯಕ್ತಿಯು ತನ್ನ ಸಾಧನೆಯ ಮೂಲಕ ದೇವ ಮಾನವ ಆಗಬಹುದೆಂಬುದನ್ನು ತತ್ವ ಪದಕಾರರು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಸಹಬಾಳ್ವೆಯ ಮುಖಾಂತರ ಐಕ್ಯತೆಯನ್ನು ಸಾಧಿಸಿ ಸಮಾನತೆಯ ಆಧಾರದ ಮೇಲೆ ಸುಂದರವಾದ ಸಮಾಜವು ನಿರ್ಮಾಣವಾಗಬಲ್ಲದೆಂಬ ಸಂದೇಶವನ್ನು ಸಾರಿದ್ದಾರೆ. ಮತ ಧರ್ಮ ದೇವರುಗಳ ಹೆಸರಿನಲ್ಲಿ ಮುಗ್ಧ ಜನರನ್ನು ಶೋಷಣೆ ಮಾಡುತ್ತಾ ಸಮಾಜವನ್ನು ಹೋಳು ಮಾಡುತ್ತಿರುವ ಇಂದಿನ ಧಾರ್ಮಿಕ ಹಾಗೂ ರಾಜಕೀಯ ಧುರೀಣರಿಗೆ ಈ ತತ್ವ ಪದಕಾರರ ನಡೆನುಡಿಗಳು ಆದರ್ಶಪ್ರಾಯವಾಗಿವೆ ಅಲ್ಲವೇ?
2: ಇದುವರೆಗೂ ಭಾರತಿ ವಸ್ತ್ರದ ಅವರಿಂದ ಚಿಂತನವನ್ನು ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 6:35. ಈಗ ಕೇಳೋಣ ದೇಶಭಕ್ತಿ ಗೀತೆ. ವೆಂಕಟರಾಜ್ ಪುನಿಂ ಚಟ್ಟಾಯ್ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳೋಣ.

0: ಈ ದಿನ ಬೆಳಗಿನ ಪ್ರಸಾರದಲ್ಲಿ 6:45 ಕೇಳಿ ಜನಪದ ಗೀತೆಗಳನ್ನು ಲಿಂಗಸೂಗೂರು ತಾಲೂಕಿನ ಆಮದಿಹಾಳ್ ಗ್ರಾಮದ ಹನುಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:40. ಕೇಳೋಣ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ.
1: ತೊಗರಿ ಬೆಳೆಯು ಉತ್ತರ ಕರ್ನಾಟಕದ ಬಹುಮುಖ್ಯವಾದಂತಹ ಬೇಳೆಕಾಳಿನ ಬೆಳೆಯಾಗಿದೆ. ಉತ್ತರ ಈಶಾನ್ಯ ಹಾಗೂ ಒಣವಲಯ ಪ್ರದೇಶಗಳಲ್ಲಿ ದ್ವಿಹಂಗಾಮು ಬೆಳೆಯಾಗಿ ಮಳೆಯಾಶ್ರಯದಲ್ಲಿ ಇದನ್ನು ಹೆಚ್ಚು ಬೆಳೀತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪೂರ್ಣ ಬೆಳೆಯಾಗಿ ಮತ್ತು ಇತರ ಜಿಲ್ಲೆಗಳಾದಂತಹ ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯಪುರಗಳಲ್ಲಿ ಈ ಬೆಳೆಯನ್ನು ಹೆಸರು, ಶೇಂಗಾ, ಉದ್ದು, ಎಳ್ಳು, ಜೋಳ, ಮೆಕ್ಕೆಜೋಳ, ಸಜ್ಜೆ ಮತ್ತು ಸೂರ್ಯಕಾಂತಿ ಬೆಳೆಯಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯುವುದು ಕೂಡ ವಾಡಿಕೆ. ಇದು ಪ್ರಮುಖ ಆಹಾರ ಬೆಳೆಗಳಲ್ಲಿ ಒಂದಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದ ಈ ಬೆಳೆಗೆ ಹೆಚ್ಚಿನ ಬೇಡಿಕೆಯೂ ಕೂಡ ಇದೆ. ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸುವ ಮತ್ತು ಎಲೆಗಳ ಮುಖಾಂತರ ಕಟಾವಿನ ಸಮಯದಲ್ಲಿ ಹೆಚ್ಚಿನ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಮರಳಿಸುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ತೊಗರಿ ಬೆಳೆಯು ಜೈವಿಕ ಕ್ಷೇತ್ರದಲ್ಲಿ ಉತ್ತಮ ಮತ್ತು ಅಂತರ್ ಬೆಳೆಯಾಗಿ ಕೂಡ ಇದನ್ನು ಬೆಳೆಯಲಾಗ್ತದೆ. ಇನ್ನು ಈ ತೊಗರಿ ಬೆಳೆಯ ತಳಿಗಳ ಕುರಿತು ಮಾಹಿತಿ ಹೇಳೋದಾದರೆ ಮಾರುತಿ ICP 8863 ಇದನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬೆಳೆಯಬಹುದು. 170-175 ದಿನಗಳವರೆಗೆ ಕಟಾವಿಗೆ ಬರಲಿದ್ದು ಕೆಂಪು ಕಾಳನ್ನು ಹೊಂದಿರುತ್ತದೆ, ಜೊತೆಗೆ ನಟೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ. ಈ ತಳಿಯು ಗೊಡ್ಡು ರೋಗ ಪೀಡಿತ ಕ್ಷೇತ್ರಗಳಲ್ಲಿ ಸೂಕ್ತವಾದದ್ದಲ್ಲ. ಇನ್ನು ಆಶಾ ICP 8719 ಇದನ್ನು ಕೂಡ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತಬಹುದಾಗಿದೆ. 180-200 ದಿನಗಳವರೆಗೆ ಇದು ಕಟಾವಿಗೆ ಬರ್ತದೆ. ಇದು ಕೆಂಪು ಕಾಳು ಹಾಗೂ ಸಿಡಿ ಹಾಗೂ ಗೊಡ್ಡು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆಳವಾದ ಕಪ್ಪು ಮಣ್ಣು ಮತ್ತು ನೀರಾವರಿ ಪ್ರದೇಶಕ್ಕೆ ಈ ತಳಿಯು ಸೂಕ್ತವಾಗಿದೆ. ಇನ್ನು TS3R ಇದು ಕೂಡ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತಬಹುದು. 145-150 ದಿನಗಳಲ್ಲಿ ಇದು ಕಟಾವಿಗೆ ಬರ್ತದೆ. ನಟೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೂಡ

0: ಟಿ ಎಸ್ 3R ತಳಿ ಹೊಂದಿದೆ. ಇನ್ನು BSMR 736 ಇದು 180 ದಿನದ ಬೆಳೆಯಾಗಿದ್ದು ಗೊಡ್ಡು ರೋಗ ಮತ್ತು ನಟರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು GRG 811 ಇದು ಕೂಡ 160 ದಿನಗಳವರೆಗೆ ಮಾಗುವ ಬೆಳೆಯಾಗಿದ್ದು ಗೊಡ್ಡು ರೋಗ ಮತ್ತು ನಟರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ಬಿತ್ತನೆಗೆ ಬೇಕಾಗುವ ಸಾಮಗ್ರಿಗಳ ಕುರಿತು ಹೇಳೋದಾದರೆ ಪ್ರತಿ ಹೆಕ್ಟರ್ಗೆ 10-12 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ 7.1 ಟನ್ನಷ್ಟು ಇದನ್ನು ಭೂಮಿಗೆ ಮಳಸಬೇಕಾಗ್ತದೆ. ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ, ಜೊತೆಗೆ ಎರೆಹುಳು ಗೊಬ್ಬರ, ಹಸಿರಲು ಗೊಬ್ಬರ, ಶಿಲಾರಂಜಕ ಇವುಗಳನ್ನು ಕೂಡ ಶಿಫಾರಸಿನ ಆಧಾರದ ಮೇಲೆ ಭೂಮಿಗೆ ಹಾಕುವುದರಿಂದ ಹೆಚ್ಚಿನ ಇಳುವರಿಯನ್ನು ತೊಗರಿಯಲ್ಲಿ ಪಡ್ಕೋಬಹುದು. ಇನ್ನು ಸಾವಯವ ಗೊಬ್ಬರಗಳ ಜೊತೆಗೆ ರೈತ ಬಾಂಧವರು ಬೇವಿನ ಹಿಂಡಿ, ಜಿಪ್ಸಮು, ಟ್ರೈಕೋಡರ್ಮದ ಜೊತೆಗೆ ಬೀಜೋಪಚಾರವನ್ನು ಮಾಡೋದ್ರ ಮೂಲಕ ಜೈವಿಕ ಶಿಲೀಂದ್ರನಾಶಕಗಳನ್ನು ಬಳಸುವುದರಿಂದ ಹೀಗೆ ವೈಜ್ಞಾನಿಕವಾಗಿ ಬೇಸಾಯವನ್ನು ಮಾಡಿ ಗುಣಮಟ್ಟದ ತೊಗರಿಯನ್ನು ಬಳಕೋಬಹುದು. ಇನ್ನು ಬಿತ್ತುವ ಸಮಯದಲ್ಲಿ ರೈತ ಬಾಂಧವರು ಬೀಜವನ್ನು ಬಿತ್ತನೆ ಪೂರ್ವದಲ್ಲಿ ಹೆಕ್ಟರ್ಗೆ ಬೇಕಾಗುವ ಬೀಜಕ್ಕೆ 500 ಗ್ರಾಂ ರೈಸೋಬಿಯಂ, 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿ ಮತ್ತು 60 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಶಿಲೀಂದ್ರನಾಶಕದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆಯನ್ನು ಸಾಧ್ಯವಾದಷ್ಟು ಬೇಗನೆ ಜೂನ್ ತಿಂಗಳಲ್ಲಿ ಮಾಡೋದರಿಂದ ಕೀಟ ಮತ್ತು ರೋಗಗಳ ಬಾಧೆಯಿಂದ ಬೆಳೆಯನ್ನು ಸಂರಕ್ಷಿಸಬಹುದು. ಹೆಚ್ಚಿನ ಇಳುವರಿಯನ್ನು ಕೂಡ ರೈತ ಬಾಂಧವರು ಪಡ್ಕೋಬಹುದು. ಬಿತ್ತನೆ ಸಮಯದಲ್ಲಿ ಬೀಜವನ್ನು ಟ್ರೈಕೋಡರ್ಮಾ ಮತ್ತು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರವನ್ನು ಮಾಡಿ 90 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 20 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತನೆಯನ್ನು ಮಾಡಬೇಕು. ಏಕ ಬೆಳೆ ಪದ್ಧತಿಯಲ್ಲಿ ತೊಗರಿ ಬಿತ್ತುವಾಗ ಎಕರೆಗೆ 100 ಗ್ರಾಂನಷ್ಟು ಜೋಳ ಅಥವಾ ಪುಂಡಿ ಬೀಜವನ್ನು ಸೇರಿಸಿ ಬಿತ್ತಬೇಕು. ಈ ರೀತಿ ಬಿತ್ತಿದ ಜೋಳ ಮತ್ತು ಪುಂಡೆ ಗಿಡಗಳು ಪಕ್ಷಿಗಳಿಗೆ ಆಶ್ರಯ ಸಸ್ಯಗಳಾಗಿ ಮುಂದೆ ಕೀಡೆಗಳನ್ನು ಹೆಕ್ಕಿ ತಿನ್ನಲು ಇದು ಸಹಾಯ ಆಗ್ತದೆ. ಅಲ್ಲದೆ ತೊಗರಿಯ ಹೊಲದ ಸುತ್ತಲೂ 1-2 ಸಾಲು ಚೆಂಡು ಹೂವು ಅಥವಾ ಪ್ರತಿ ಎಕರೆಗೆ 100 ಗಿಡಗಳನ್ನು ನಾಟಿ ಮಾಡೋದರಿಂದ ಕೀಟಗಳ ಉಪದ್ರವಗಳನ್ನು ಕಡಿಮೆ ಮಾಡಬಹುದಾಗಿದೆ. ತೊಗರಿಯಲ್ಲಿ ಪ್ರತಿ 6 ಸಾಲುಗಳ ನಂತರ 1 ಸಾಲನ್ನು ಪುಂಡಿ ಅಥವಾ ಸೂರ್ಯಕಾಂತಿಯನ್ನು ಬೆಳೆಯೋದರಿಂದ ಕೂಡ ಕಾಯಿ ಕೊರಕದ ಉಪದ್ರವವನ್ನು ಕಡಿಮೆ ಮಾಡಬಹುದು.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:45. ಜನಪದ ಗೀತೆಗಳನ್ನು ಕೇಳೋಣ. ಲಿಂಗಸಗೂರು ತಾಲೂಕು ಆಮ್ದಿಹಾಳ್ ಗ್ರಾಮದ ಹನುಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು

ಲಿಂಗಸೂರು ತಾಲೂಕು ಆಮದಿಹಾಳ್ ಗ್ರಾಮದ ಹನುಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಿದರೆ ಜನಪದ ಗೀತೆಯ ಕಾರ್ಯಕ್ರಮದಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:55 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳೋಣ.

ಪ್ರತಿ ದಿನ ಬೆಳಗಿನ ಪ್ರಸಾರದಲ್ಲಿ 9:05 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುವಿರಿ. ನಿಲಯದಿಂದ ಈ ದಿನ ಚಿತ್ರಗೀತೆಗಳು 10:05 ಪ್ರಸಾರವಾಗಲಿವೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:02 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆಗಳ ನಂತರ ಸರಿಯಾಗಿ ಅಂದರೆ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ

0: ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತರಿಕೆ ನೀಡಲು ಬಂದಿದೆ ಹಬ್ಬದ ಕಾಳಿಗೆ.
4: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬೆಟ್ಟ ಗುಡ್ಡ
7: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
7: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೆ ಹೊರತು
7: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
7: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
7: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು, ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5-8 ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30 ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35 ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೀಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು.

0: ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರು ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದ್ರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
1: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು ಮೂವರು ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 7:15.

ಈಗ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮ. ಹಿಂದಿನ ಭಾವಗೀತೆಯ ಕಾರ್ಯಕ್ರಮದಲ್ಲಿ ಚನ್ನವೀರ ಕಣವಿ ಇವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ HK ನಾರಾಯಣ ಇವರ ಸ್ವರದಲ್ಲಿಯೇ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕಾರ್ಯಕ್ರಮದ ಕೊನೆಯಲ್ಲಿ ಪಿ ರಮಾ ಮತ್ತು ಎಂ ಕೆ ಜಯಶ್ರೀ ಇವರುಗಳ ಗಾಯನದಲ್ಲಿರುವಂತಹ ಭಾವಗೀತೆಯನ್ನು ಕೇಳಿಬಂದರೆ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:31 ಆಗುತ್ತಲಿದೆ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು

0: ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
0: 8700014242.

ಈ ದಿನ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಿದ್ರೆ 5:30 ಕೇಳಿದ್ರೆ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಪ್ರತಿಭೆಗಳ ಪಲಾಯನ ಕುರಿತು ವೇದಾಂತ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ರಾಕೇಶ್ ರಾಜಲ್ಗುಂಡಿ ಇವರ ಜೊತೆ ಸಂದರ್ಶನ ಮಾಡಬರಲಿದೆ. ಸಂದರ್ಶಿಸುವವರು ವೆಂಕಟೇಶ್ ಹೂಗಾರ್. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ವೇದಿಂಜಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34 ಆಗುತ್ತಿರುವುದು. ವಾಣಿಜ್ಯ ಪ್ರಕಟಣೆ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ

ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ದಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047 ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025 ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ತಿಂಗಳ 21ರಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು 2:00 ಸಂಜೆ 5:15 ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು NTA ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು ರೈತರು ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014 ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. April 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೇಯೊ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೇವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:45.

0: ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಚಿತ್ರಗೀತೆಯ ಆರಂಭದಲ್ಲಿ ಕೇಳೋಣ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು SV ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರುಗಳ ಗಾಯನದಲ್ಲಿ, ಎಂ ರಂಗರಾವ್ ಇವರ ಸಂಗೀತ ಸಂಯೋಜನೆಯಲ್ಲಿ, RN ಜಯಗೋಪಾಲ್ ಇವರ ಸಾಹಿತ್ಯವಿದೆ.

ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9989868649.

ಆಕಾಶ್ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಇವರ ಗಾಯನದಲ್ಲಿ ಕೇಳಿಬಂದ್ರೆ. ಈಗ ಕೇಳೋಣ ಸಿಬಿಐ ಶಂಕರ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರುಗಳ ಗಾಯನದಲ್ಲಿ. ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆಯನ್ನು ಕೇಳೋಣ.

ಕಾರ್ಯಕ್ರಮದ ಕೊನೆಯಲ್ಲಿ ಸಿಬಿಐ ಶಂಕರ್ ಚತುರ್ಥಾಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರುಗಳ ಗಾಯನದಲ್ಲಿ ಕೇಳಿಬಂದರೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8 ಗಂಟೆ ಆಗುತ್ತಲಿದ್ದು, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್, 8:30 ನಿಲಯದಿಂದ ವಚನಗಾಯನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:00 ಪ್ರಕಟಣೆಗಳು.

0: ಈಗ ಕೇಳಿ ವಚನ ಗಾಯನ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಬಡಕಲ ಪಶುವಿಂಗೆ ಬಲುದಂಡಿಯ ಕಟ್ಟಿದರೆ. ವಚನಕಾರರು ಸ್ವತಂತ್ರ ಸಿದ್ಧಲಿಂಗೇಶ್ವರರು. ರಾಗ ತೋಡಿ, ತಾಳ ಕೆಹರವ. ಹಾಡಿರುವವರು ಶ್ರೀರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

ಬಂದು ನಿಂದಲ್ಲಿ ಕಾರಿರುಳು ಕವಿದು ನಿದ್ರೆಗೈವ ಕಾಲದಳು. ರಚನೆ ದೇಶಿಕೇಂದ್ರ ಸಂಗನಬಸವಯ್ಯ. ರಾಗ ಹಂಸಧ್ವನಿ, ತಾಳ ಝಪ್ತಾಲ್. ಹಾಡಿರುವವರು ಗಣೇಶ್ ದೇಸಾಯಿ. ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

ಗಗನವೇ ಅಂಗವಾದ ಶರಣಂಗೆ, ಸುಜ್ಞಾನವೇ ಹಸ್ತ. ವಚನಕಾರರು ಷಣ್ಮುಖಸ್ವಾಮಿ, ರಾಗ ಕೇದಾರ್, ತಾಳ ಭಜಂಟೇಕ, ಹಾಡಿರುವವರು ಶ್ರೀರಕ್ಷಾ ಅರವಿಂದ್, ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

ಗೋವಿನ ಹೊಟ್ಟೆಯಲ್ಲಿ ಘೃತವಿದ್ದಡೇನು. ರಚನೆ ಚೆನ್ನಬಸವಣ್ಣ, ರಾಗ ಸಾರಂಗ, ತಾಳ ದಾದರ, ಹಾಡಿರುವವರು ಪ್ರೇಮಲತಾ ದಿವಾಕರ್, ಸಂಗೀತ ನಿರ್ದೇಶನ ಶ್ರೀ ಮೈಸೂರು ಮೋಹನ್.

ಜಗದಗಲದ ಮಾಯಾಜಾಲವ ಹಿಡಿದು. ರಚನೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು. ರಾಗ ಭೀಂಪಲಾಸ್. ತಾಳ ಭಜಂಟೇಕ. ಹಾಡಿರುವವರು ಪ್ರೇಮಲತಾ ದಿವಾಕರ್. ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

ಕಸ್ತೂರಿ ಮೃಗವು ಕಸ್ತೂರಿಯ ಹುಡುಕುತ್ತಾ ಹೋದರೆ. ರಚನೆ ಮಡಿವಾಳಪ್ಪ, ರಾಗ ಮಾಂಡ್, ತಾಳ ದಾದರ, ಹಾಡಿರುವವರು ರವೀಂದ್ರ ಹೆಗಡೆ, ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:05 ಆಗುತ್ತಲಿದ್ದು, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ.
1: ಆಕಾಶವಾಣಿ ಸಮಯ 9:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0806616115. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ.
2: ರಮಣ ಬಾಲಚಂದ್ರ ಅವರ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ರಮಣ ಬಾಲಚಂದ್ರ ಅವರ ವೀಣಾವಾದನದಲ್ಲಿ ಮೊದಲು ಕೇಳೋಣ ಸ್ವಾಮಿನಾಥ ಪರಿಪಾಲಯಾಶುಮಾಂ. ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

0: ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0866-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಈಗ ಕೇಳಿ ಇದೇ ಸಮಯಮು ಬ್ರೋವರಾದ ನಾಟಕ ಪ್ರಿಯರಾಗ ರೂಪಕತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ.

0: ಇದುವರೆಗೆ ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ನುಡಿಸಿದವರು ವಿದ್ವಾನ್ ಜಿ ಗುರುಪ್ರಸನ್ನ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂಭ್ರಮದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್.

0: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 10:05. ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಒಂದು ಪ್ರಕಟಣೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆರಂಭದಲ್ಲಿ ಕೇಳೋಣ ಶ್ರೇಯಾ ಘೋಷಾಲ್ ಇವರ ಸ್ವರದಲ್ಲಿರುವಂತಹ ಚಲುವಿನ ಚಿತ್ತಾರ ಚಿತ್ರದ ಗೀತೆಯನ್ನು. ಮನೋಮೂರ್ತಿ ಇವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ನಾರಾಯಣ ಅವರ ಸಾಹಿತ್ಯವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಕಬ್ಜಾ ಚಿತ್ರದ ಗೀತೆಯನ್ನು ಕೇಳೋಣ. ಸಂತೋಷ್ ವೆಂಕಿ ಮತ್ತು ಐಶ್ವರ್ಯ ರಂಗರಾಜನ್ ಇವರುಗಳ ಗಾಯನದಲ್ಲಿ, ರವಿ ಬಸರೂರ್ ಇವರ ಸಂಗೀತ ಸಂಯೋಜನೆಯಲ್ಲಿ, ಕಿನ್ನಲ್ ರಾಜ್ ಇವರ ಸಾಹಿತ್ಯವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಮಾನವ ದಾನವ ಚಿತ್ರದ ಗೀತೆಯನ್ನು. ರಮೇಶ್ ನಾಯ್ಡು ಇವರ ಸಂಗೀತ ಸಂಯೋಜನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಡಾಕ್ಟರ್ ರಾಜ್ಕುಮಾರ್ ಇವರ ಧ್ವನಿಯಲ್ಲಿ ಕೇಳಿ ಜನಮದ ಜೋಡಿ ಚಿತ್ರದ ಗೀತೆಯನ್ನು. ವಿ ಮನೋಹರ್ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕಾರ್ಯಕ್ರಮದ ಕೊನೆಯಲ್ಲಿ 99 ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಇವರ ಗಾಯನದಲ್ಲಿ ಕೇಳಿಬಂದರೆ, ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ ಕವಿರಾಜ್ ಅವರ ಸಾಹಿತ್ಯವಿತ್ತು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
5: 8700-01-4242.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:32 ಆಗುತ್ತಲಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮೂಡಿ ಬಂದ ಸೊಗಸಾದ ಗೀತೆ ಎರಡು ನಕ್ಷತ್ರಗಳು ಚಿತ್ರದ್ದಾಗಿತ್ತು. ಡಾಕ್ಟರ್ ರಾಜ್ ಮತ್ತು ವಾಣಿಜಯರಾಮ್ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜೆ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಎರಡು ನಕ್ಷತ್ರಗಳು ಚಿತ್ರ ತೆರೆಕಂಡದ್ದು 1983. ಸಂಗೀತಂ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಡಾಕ್ಟರ್ ರಾಜ್, ಮಾಸ್ಟರ್ ಲೋಹಿತ್, ಅಂಬಿಕಾ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಈಗ ಪ್ರಸಾರವಾಗುತ್ತೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕಾಮನಬಿಲ್ಲು ಚಿತ್ರದ ಒಂದು ಗೀತೆ. ಕುವೆಂಪು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಕಾಮನಬಿಲ್ಲು ಚಿತ್ರ ತೆರೆಕಂಡದ್ದು 1983. ಶ್ರೀ ದತ್ತರಾಜ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಅನಂತನಾಗ್, ಸರಿತಾ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

ಸದಾ ಸರ್ವ ಕಾಲಕ್ಕೂ ಸತ್ಯವಾಗಿರ್ತಕ್ಕಂತಹ ಸಾಹಿತ್ಯ ಇರತಕ್ಕಂತಹ ಗೀತೆ ಇದು. ಕಾಮನಬಿಲ್ಲು ಚಿತ್ರದ ಉಳುವಾಯೋಗ್ಯ ನೋಡಲ್ಲಿ ಕಾರ್ಯಕ್ರಮದಲ್ಲಿ ಮುಂದಿನ ಈಗ ಪ್ರಸಾರವಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ಲಆರ್ ಈಶ್ವರಿಯವರ ಧ್ವನಿಯಲ್ಲಿ. ಮೊದಲನೇದಾಗಿ ಪ್ರಸಾರವಾಗುತ್ತೆ ಹೃದಯ ಸಂಗಮ ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಹೃದಯ ಸಂಗಮ ಚಿತ್ರ ತೆರೆಕಂಡದ್ದು 1972 ರಾಶಿ ಬ್ರದರ್ಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಭಾರತಿ, ಕೆ ಎಸ್ ಅಶ್ವಥ್, ಪಾಲ್ಕೃಷ್ಣ, ಜೈರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ನೀವು ಕೇಳ್ತೀರಿ ಕ್ರಾಂತಿವೀರ ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. 1972 ಆರ್ ರಾಮಮೂರ್ತಿ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ. ಕ್ರಾಂತಿವೀರ, ಡಾಕ್ಟರ್ ರಾಜ್, ರಾಜೇಶ್, ದಿನೇಶ್, ಸಂಪತ್, ದ್ವಾರಕೀಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಎಲ್ಲಆರ್ ಈಶ್ವರಿಯವರ ಧ್ವನಿಯಲ್ಲಿ.

ಸುಂದರವಾದ ಮಧುರವಾದ ಗೀತೆಗಳೊಂದಿಗೆ ಸಾಗ್ತಾ ಇದ್ವಿ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳನ್ನು ಕೇಳಿದ್ವಿ, ಎಲ್ಲ ಈಶ್ವರಿಯವರ ಧ್ವನಿಯಲ್ಲಿ. ಈಗ ಪ್ರಸಾರವಾಗ್ತಾ ಇದೆ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕಳ್ಳರ ಕಳ್ಳ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಕಳ್ಳರ ಕಳ್ಳ ಚಿತ್ರ ತಿಳ್ಕೊಂಡದ್ದು 1970 ಎಂ ಪಿ ಶಂಕರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಉದಯ ಕುಮಾರ್, ನರಸಿಂಹರಾಜು, ಸುದರ್ಶನ್, ಎಂ ಪಿ ಶಂಕರ್, ಆರ್ತಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆಯೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಸಾಗೋಣ.

ಸವಾರಿ ಹೊರಡುವ ಸಮಯ ಕೂಡ ಬಂತು. ಇನ್ನೇನು 11 ಗಂಟೆ ಆಯಿತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳದೇ ಇದೆ ಅಂತ ಹೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇವಾಗ ಪ್ರಸಾರವಾಗುತ್ತೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಬಪ್ಪಿಲ ಹರಿಯವರ ಸಂಗೀತವಿರತಕ್ಕಂಥ ಕೃಷ್ಣ ನೀ ಬೇಕನೆ ಬಾರ ಚಿತ್ರದ ಒಂದು ಸುಂದರ ಗೀತೆ. 1986 ತೆರೆಕಂಡ ಚಿತ್ರ ಇದು. ವಿಷ್ಣುವರ್ಧನ್, ಭವ್ಯ, ವಿಶ್ವವಿಜೇತ್, ಅರ್ಕೇಸರಿ ಮುಂತಾದವರು ತಾರಾಗಣದಲ್ಲಿದ್ದರು. ಭಾರ್ಗವ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃಬಂಧುಗಳಿಗೆ ಧನ್ಯವಾದ ಅಂತೇಳಿ ಹೇಳ್ತಾ ಮಧ್ಯಾಹ್ನದ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದಾರೆ ವಿನುತಾ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 11 ಗಂಟೆ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
5: 8700-01-4242.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:02 ಆಗುತ್ತಲಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಇದಕ್ಕೂ ಮುನ್ನ ಅವರು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಮಿತಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಜನರು ಬಲಿಯಾಗಿದ್ದಾರೆ. ಭೂಕಂಪದ ಬೆನ್ನಲ್ಲೇ ಕರಾವಳಿಯಲ್ಲಿ 1.4 ಮೀಟರ್ ಎತ್ತರದ ಸುನಾಮಿ ಅಲೆಗಳು ಅಪ್ಪಳಿಸಿದ್ದು ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 725 ಅಂಕಗಳ ಇಳಿಕೆಯೊಂದಿಗೆ 73,518 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 222 ಅಂಕ ಇಳಿಕೆಯ ನಂತರ 23,138 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 17 ಪೈಸೆ ಇಳಿಕೆಯೊಂದಿಗೆ 95.35 ರೂಪಾಯಿಯಷ್ಟಿದೆ. ನವ ಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಿರುವ ಆಫ್ಘಾನಿಸ್ತಾನ್ ಇತ್ತೀಚಿನ ವರದಿ ಬಂದಾಗ 7 ವಿಕೆಟ್ ನಷ್ಟಕ್ಕೆ 143 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 11:54 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸೋಮವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಪ್ರಸಾರ ಮಾಡುವಂತಹ ಸಮಯ ಇದು. ಸೂಪರ್ ಹಿಟ್ ಗೀತೆಗಳು ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿದೆ ನಮ್ಮ ವಿವಿಧ ಭಾರತೀಯ ಕೇಳುಗರ ಕಿವಿಯನ್ನ ತಲುಪೋಕೆ. ಈಗ ಬೆಳಿಗ್ಗೆ ಡ್ಯೂಟಿಗೆ ಬರ್ತಾ ಹೊರಗಡೆ ಎಲ್ಲ ಒಂಥರ ಮಂಜು ಮುಸುಕಿದ ವಾತಾವರಣ, ತುಂತುರು ತುಂತುರು ಮುತ್ತಿನ ಹಾಗೆ ನಿಧಾನಕ್ಕೆ ಮಳೆ ಸುರಿತಾ ಇತ್ತು. ಒಂಥರ ಆಹ್ಲಾದಕರ ವಾತಾವರಣ ಅಂತಲೇ ಹೇಳ್ಬೋದು. ಬಟ್ ಕೆಲವೊಂದ್ಸಲ ಆಫೀಸ್ಗೆ ಹೋಗ್ಬೇಕಾದ್ರೆ ಏನನ್ಸುತ್ತೆ ಅಂದರೆ ಏನಾದರೂ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಾರೆ ಮಳೆ ಬಂದರೆ ಕಿರಿಕಿರಿ ಅನಿಸುತ್ತೆ. ಬಟ್ ಆದರೆ ಇವತ್ತು ಬರಬೇಕು ನನಗನ್ನಿಸ್ತು, ಓ ಹೋದ ತಕ್ಷಣ ನಂದೊಂದು ಗೀತೆನ ಪ್ರಸಾರ ಮಾಡ್ತೀಯಾ ನೀನು ಅಂತ ಆ ಮಳೆ ಕೇಳ್ದಂಗಿತ್ತು. ಅದಕ್ಕೋಸ್ಕರ ಗೀತೆ ಪ್ರಸಾರ ಆಗ್ತಾ ಇದೆ. ಬಣ್ಣದ ಗೆಜ್ಜೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 11:30.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈ ದಿನ ಸಂಜೆ ಪ್ರಸಾರದಲ್ಲಿ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಬಸವರಾಜ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇಗನವೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:32 ಆಗುತ್ತಲಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತಿವೆ.

ಸಮಯಾಗಿದೆ 11:31 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇದು ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಇದು. ಇಂದಿನ ಕಲಾಭಾರತಿಯಲ್ಲಿ ನಾವು ಯಾರ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಕೇಳ್ತಾ ಇರಿ. ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆಯಾಗ್ತೀನಿ. ಬಹುಶಃ ಈ ಗೀತೆಯನ್ನ ಕೇಳಿದ ನಂತರ ನಿಮಗೂ ಕೂಡ ಗೊತ್ತಾಗ್ಬೋದು ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಮೂಡಿ ಬರ್ತಾ ಇದೆ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತವಿರುವ ಗೀತೆ.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ,

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು

0: ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕಲಾಭಾರತಿಯಲ್ಲಿ ನಾವು ಇಂದು ಕನ್ನಡ ಚಿತ್ರರಂಗದ ಹಿರಿಯ ಹಾಗೂ ಪ್ರತಿಭಾನ್ವಿತ ನಟರಲ್ಲಿ ಒಬ್ಬರಾದಂತಹ ನೀರ್ನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾಹಿತಿಯನ್ನು ಹಂಚಿಕೊತಾ ಇದ್ದೀವಿ. ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನೀರ್ನಳ್ಳಿ ಎಂಬ ಹಳ್ಳಿಯಲ್ಲಿ. ಈ ಕಾರಣದಿಂದಾನೇ ಇವರನ್ನ ನೀರ್ನಳ್ಳಿ ರಾಮಕೃಷ್ಣ ಅಂತ ಕರೀತಾ ಇದ್ರಂತೆ. ರಾಮಕೃಷ್ಣ ಅವರು ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. 1977 ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಐತಿಹಾಸಿಕ ಬ್ಲಾಕ್ ಬಸ್ಟರ್ ಚಿತ್ರ ಬಬ್ರು ವಾಹನ ಮೂಲಕ ಇವರು ಚಿತ್ರರಂಗವನ್ನು ಪ್ರವೇಶಿಸಿದರು. ಈ ಚಿತ್ರದಲ್ಲಿ ಅವರು ಶ್ರೀಕೃಷ್ಣನ ಪಾತ್ರವನ್ನು ಅತ್ಯಂತ ಅದ್ಭುತವಾಗಿ ನಿರ್ವಹಿಸಿ ಪ್ರೇಕ್ಷಕರ ಗಮನವನ್ನು ಕೂಡ ಸೆಳೆದರು. ಒಂದು ಗೀತೆಯ ನಂತರ ಮತ್ತಷ್ಟು ಮಾಹಿತಿ ನಮ್ಮ ಕೇಳುಗರಿಗೆ ಸಿಗಲಿದೆ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ. ಪ್ರಾಯ ಚಿತ್ರದಿಂದ ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 11:45 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕಲಾಭಾರತಿಯಲ್ಲಿ. ಇಂದು ನಾವು ನಟ ನೀರನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ನೆಚ್ಚಿನ ನಟರಲ್ಲಿ ರಾಮಕೃಷ್ಣ ಒಬ್ಬರಾಗಿದ್ದರು. ಪುಟ್ಟಣ್ಣ ಅವರ ನಿರ್ದೇಶನದ ಹಲವು ಮಾಸ್ಟರ್ ಪೀಸ್ ಚಿತ್ರಗಳಾದ ರಂಗನಾಯಕಿ, ಮಾನಸ ಸರೋವರ, ಅಮೃತ ಘಳಿಗೆ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಕೂಡ ಪಡೆದರು. ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಚಿತ್ರಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಪ್ರಸಿದ್ಧ ತಮಿಳು ನಿರ್ದೇಶಕ ಕೆ ಬಾಲಚಂದರ್ ಅವರ ಪೊಯ್ಕಾಲ್ ಕುದುರೆ ಚಿತ್ರದಲ್ಲೂ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಮೂಡಿ ಬರ್ತಾ ಇದೆ ಮಾನಸ ಸರೋವರ ಚಿತ್ರದಿಂದ ಜಯಚಂದ್ರನ್ ಅವರ ಗಾಯನದಲ್ಲಿ ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ನೀರ್ನಳ್ಳಿಯವರು ಅಭಿನಯಿಸಿದ ಚಲನಚಿತ್ರಗಳ ಬಗ್ಗೆ ಹೇಳೋದಾದರೆ ಪ್ರಾಯ ಪ್ರಾಯ ಪ್ರಾಯ, ಘಟಶ್ರಾದ್ದ, ಪಡುವಾರಳ್ಳಿ ಪಾಂಡವರು, ಬೆಂಕಿಯಲ್ಲಿ ಅರಳಿದ ಹೂವು, ಮುಗಿಲ ಮಲ್ಲಿಗೆ, ಪಂಚಮವೇದ, ಪ್ರಾಣಸ್ನೇಹಿತ, ಬಚ್ಚನ್, ಎದೆಗಾರಿಕೆ, ನಿನಗಾಗಿ, ಹಾಲುಂಡತ್ತವರು, ನೀನೆಲ್ಲೋ ನಾನಲ್ಲೇ, ಮೊನಾಲಿಸಾ, ಸಂಖ್ಯಾ ಬಾಳ್ಯ, ಎಕ್ಸ್ಕ್ಯೂಸ್ ಮೀ, ಹೀಗೆ ಹಲವಾರು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ನೀರ್ನಳ್ಳಿ ರಾಮಕೃಷ್ಣ ಅವರು ಅಭಿನಯದ ಮತ್ತೊಂದು ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಅಮೃತಗಳಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ ಅವರ ಗಾಯನದಲ್ಲಿ ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

1990ರ ದಶಕದ ನಂತರ ರಾಮಕೃಷ್ಣ ಅವರು ಪೋಷಕ ನಟನಾಗಿ ಅಂದರೆ ತಂದೆ ಅಣ್ಣ ಸ್ನೇಹಿತನ ಪಾತ್ರಗಳಲ್ಲಿ ಅಮೃತ ವರ್ಷಿಣಿ, ಪ್ರೀತ್ಸೋತ್ತಪ್ಪ, ರವಿ ಬೋಪಣ್ಣ ಸೇರಿದಂತೆ ನೂರಾರು ಚಿತ್ರಗಳಲ್ಲಿ ನಟಿಸಿದ್ರು. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೆ ಹೆಸರಾದವರು ರಾಮಕೃಷ್ಣ ಅವರು. ಪ್ರಸ್ತುತ ಅವರು ಚಿತ್ರರಂಗದಿಂದ ಕೊಂಚ ದೂರ ಉಳಿದು ತಮ್ಮ ಹುಟ್ಟೂರಾದ ನೀರ್ನಳ್ಳಿಯಲ್ಲಿ ಕೃಷಿ ಮತ್ತು ಅಡಿಕೆ ತೋಟದ ಉಸ್ತುವಾರಿ ನೋಡಿಕೊಳ್ತಾ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಸಮಯ ಆಗಿದೆ 11:56. ಇಂದಿನ ಕಲಾಭಾರತಿಯಲ್ಲಿ ನಟ ನೀರ್ನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾಹಿತಿ ಮತ್ತು ಅವರು ಅಭಿನಯಿಸಿದ ಗೀತೆಗಳನ್ನು ಕೇಳಿ ಮತ್ತೆ ಅವರ ಅಭಿನಯಿಸಿದ ಚಿತ್ರಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಹಸರಾದವು ಅಂತ ಭಾವಿಸ್ತಾ ಇಂದಿನ ಕಲಾಭಾರತಿಯನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ, ಕನ್ನಡ ಸದಾ ನಿಮ್ಮ ಸಂಗಡ. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಡುವಾರಳ್ಳಿ ಪಾಂಡವರು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತವಿರುವ ಗೀತೆ ಕೈಯಾರ ಕಿಯಣರೈ ಅವರ ಸಾಹಿತ್ಯವಿದೆ.

0: ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ ಅಟ್ 90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿಗೂ 90X ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾದ್ ಅಟ್ 90 ಅಂತ ಇದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು ಅರ್ಧ ತಾಸಿಂದು ನಮ್ದು ಒಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕಗೀತ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ದಿಲ್ಲಿ ಸಂಸತ್ ಮಾರ್ಗದ ರಂಗ ಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೇವೆ. 2 ದಿವಸದಿಂದ ಇಲ್ಲೇ ಇದ್ದೇವೆ, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. 4 ಗಂಟೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28 ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟ್ರೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ಧಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12 ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ.

0: வனிதா விஹாரா. ಗೆಳತಿಯರೇ ನಮಸ್ಕಾರ, ತಮಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜು ಪುರಾಣಿಕ್.
1: ವನಿತಾ ವಿಹಾರದ ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಒಬ್ಬೊಬ್ಬ ಗೆಳತಿಲಿ ಒಂದೊಂದು ಪ್ರಾವೀಣ್ಯತೆ ಇರ್ತದೆ. ಕೆಲವರು ಉದ್ಯೋಗಸ್ಥ ಗೆಳತಿಯರಾದ್ರೆ ಇನ್ನು ಕೆಲವರು ಮನೆಯಲ್ಲಿನೇ ಯಶಸ್ವಿ ಗೃಹಿಣಿಯಾಗಿ ಕಾರ್ಯವನ್ನ ನಿರ್ವಹಿಸಿ ಜೊತೆಗೆ ಮಕ್ಕಳು ಒಂದೊಂದಕ್ಕೆ ಬಂದ ಮೇಲೆ ಒಂದು ಜವಾಬ್ದಾರಿಯ ಮಟ್ಟವನ್ನ ಮುಗಿದ ಮೇಲೆ ತಮ್ಮ ಒಂದು ವೈಯಕ್ತಿಕ ಆಸಕ್ತಿ ಅಭಿರುಚಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅವರು ತಮ್ಮ ಆಸಕ್ತಿ ಹವ್ಯಾಸಗಳನ್ನ ಮುಂದುವರೆಕೊಂಡು ಯಶಸ್ವಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಗೆಳತಿ ಶ್ರೀಮತಿ ಸಪ್ನಾ ಕಟ್ಟಿ ಅವರು. ಸಪ್ನಾ ಕಟ್ಟಿ ಅವರು ಒಬ್ಬ ಆದರ್ಶ ಗೃಹಿಣಿ, ಜೊತೆಗೆ ಉತ್ತಮ ಲೇಖಕಿ. ನಮಸ್ಕಾರ ಸಪ್ನಾ ಕಟ್ಟಿ ಅವರು.
2: ನಮಸ್ಕಾರ ಮೇಡಮ್.
1: ಸಪ್ನಾ ಕಟ್ಟಿಯವರ ತಮ್ಮ ಮೂಲತಃ ಊರು, ಓದು, ಈ ಒಂದು ಕತೆ ಬರೆಯುವ ಹವ್ಯಾಸ ಯಾವಾಗಿಂದ ನಿಮಗೆ ಶುರು ಆಯ್ತು? ನಮ್ಮ ಕೆಲವರಿಗೆ ಪರಿಚಯ ಮಾಡಿಕೊಡ್ತೀರಿ?
2: ನಾನು ಧಾರವಾಡದವಳೆ ಅಂತ ಹೇಳಕ್ ನನ್ಗೆ ಬಹಳ ಖುಷಿ ಆಗ್ತದ. ಮುಂಚಿನಿಂದಲೂ ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಭಂಡಾರನೇ ಇತ್ತು. ನಮ್ಮ ತಂದೆ ಒಂದು ಚಿಕ್ಕ ಲೈಬ್ರರಿನ ಇಟ್ಕೊಂಡಿದ್ರು. ಮನೋಹರ ಗ್ರಹಮಾಲಾದ ಪುಸ್ತಕಗಳು, ಓರಿಯೆಂಟಲ್ ಪುಸ್ತಕಗಳು, ಭಾರತ ಭಾರತಿ ಪುಸ್ತಕಗಳು, ಹೀಗೆ ಅನೇಕ ಪುಸ್ತಕಗಳನ್ನು ತರಿಸ್ತಾ ಇದ್ರು. ಹಿಂಗಾಗಿ ಓದುವ ಹವ್ಯಾಸ ಅಂತೂ ಅಗ್ದಿ ಮುಂಚಿಂದನೂ ಇತ್ತು. ಬರೆಯಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಆದ್ರೆ ನೀವು ಹೇಳಿದಂಗ ಮನೆಯ ಜವಾಬ್ದಾರಿಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ನಂತರ ಆಸಕ್ತಿನ ಬೆಳೆಸ್ಕೊಂಡೆ.
1: ಈಗ ತಮ್ಮ ಓದು ವಿದ್ಯಾಭ್ಯಾಸ ಯಾವ ಇಲ್ಲಿ ತಾವು ಪದವಿಯನ್ನ ಪಡ್ಕೊಂಡಿದ್ದೀರಿ?
2: ನಾನು ಫಿಸಿಕ್ಸ್ ಬಿಎಸ್ಸಿ ಪದವಿ ಪಡ್ಕೊಂಡು ಆಮೇಲೆ ಸ್ನಾತಕೋತ್ತರ ಪದವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಡಿದ್ದೇನೆ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ.
1: ಇಷ್ಟೆಲ್ಲ ಒಂದು ವಿಶೇಷವಾದಂತಹ ಪದವಿಯನ್ನ ಪಡೆದ ಮೇಲೆ ನಿಮಗೆ ಒಂದು ಉದ್ಯೋಗ ಮಾಡಬೇಕು ಎಲ್ಲಾದ್ರೂ ಅಂತ ಅನಿಸ್ಲಿಲ್ಲ?
2: ಖಂಡಿತ ಅನ್ಸಿತ್ತು. ಅದನ್ನ ಒಂದು ಒಂದು ಉದಾಹರಣೆ ಜೊತೆ ಹೇಳಬೇಕು ಅಂದ್ರೆ, ಮನೆಯವರ ಸೋದಮಾವ ಅವ್ರು ತುಂಬಾ ತಮಾಷೆ ಪ್ರಕೃತಿ ಅವರು. ಅವಾಗ ನಾ ಎಲ್ಲಾರ ಮುಂದೆ ಯಾರು ಸಿಕ್ಕವ್ರ ಮುಂದೆಲ್ಲ ಹೇಳ್ಕೊತಾ ಇದ್ದೆ, ನನಗೂ ನೌಕರಿ ಮಾಡ್ಬೇಕಂತ ಬಹಳ ಆಸೆ ಅದ ಅಂದ್ಕೊಳ್ಳೆ. ಅವ್ರು ನೋಡುವ ಸ್ವಪ್ನ, ಈ ನೌಕರಿಗೆ ಹೋದ್ರೆ ನೀ ಮಕ್ಕಳು ನೋಡ್ಕೊಳಕ್ ಹೋಗ್ಬಿಡ್ತಿ, ಅವ್ರಿಗೆ ಎಷ್ಟು ರೊಕ್ಕ ಕೊಡ್ತಿ ಅಂತ ಕೇಳಿದ್ರು. 1,000 ರೂಪಾಯಿ ಕೊಡ್ಬೇಕಾಗ್ತದ್ರೆ
1: ಆಗಿನ ಕಾಲಕ್ಕೆ
2: 30 ವರ್ಷದ ಹಿಂದೆ. ಆಮೇಲೆ ಅಡ್ಗಿ ಅವ್ರನ್ನ ಹಚ್ಚಬೇಕಾಗ್ತದ, ಅವ್ರಿಗೆ ಎಷ್ಟು ಕೊಡ್ತಿ? 1,500 ಹೋಗ್ತದ್ರಿ. ಆಮೇಲೆ ನಿನ್ಗೆ ಬಟ್ಟೆ ಬರೇ ಹೆಚ್ಚಬೇಕಾಗ್ತಾವ ನೌಕರಿ ಮಾಡಕ್ ಅಂದ್ಮೇಲೆ, ಅದಕ್ಕೆ ಎಷ್ಟು ಕೊಡ್ತಿ? ಅದಕ್ಕೊಂದ್ 2,000-4,000 ಹೋಗ್ತದ್ರಿ. ಆಮೇಲೆ ರಿಕ್ಷಾ ಬಸ್ಸು ಎಲ್ಲಾ ಕುಡಿಯವ್ರು 10,000 ತಂದು ಹಚ್ಚಿದ್ರು. 10,000 ಗಳಿಸಿದಂಗ ಆತಿಲ್ವಾ ಅಂದ್ರು. ನನಗದು ಮನಸ್ಸಿನಾಗ ಅಗ್ರಿ ಚಾಕ್ ಒತ್ತಿದಂಗ್ ಕೂತಿದ್ದು. ಮತ್ತೊಂದಂದ್ರ ನಮ್ಮ ಮನೆಯವರು ಮತ್ತ ನಮ್ಮ ನಡುವ ಒಂದು ಒಪ್ಪಂದದ ಗತೆನೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದು ಒಂದು ಬಂಡಿ ಅಂತ, ಯಾವಾಗ್ಲೂ ಕುಟುಂಬಕ್ಕ ಬಂಡಿ ಎರಡೂ ಗಾಲಿ ಸಮಾನ ಇರ್ಬೇಕಂದ್ರ ಸಮಾನ ವೇಗದಾಗ ಓಡಬೇಕು ಅಂತಲ್ಲ, ಯಾಕಂದ್ರ ತಿರುವು ಬಂದಾಗ ಈ ಕಡೆ ಗಾಲಿ ಏನಿರ್ತದ ಜೋರ್ ಓಡ್ತದ, ಈ ಕಡೆ ಅವಕಾಶ ಓಡ್ತದ, ಅಂದಲ್ಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ನಾನು ಹೊರಗಿನ ಜಗತ್ತಿನ ಹಣಕಾಸಿನ ನೋಡ್ಕೋತೇನೆ, ನೀನು ಹಿರಿಯರದ್ದು ಮನೆಯಲ್ಲಿ ಅತ್ತೆ ಮಾವಂದ್ರದ್ದು ಮಕ್ಕಳ ವಿದ್ಯಾಭ್ಯಾಸ ಅದನ್ನೆಲ್ಲ ನೋಡುವಂತ, ಅದರಿಂದ ನಾವು ಒಂದು ಸಮತೋಲನ ಕಾಯ್ಕೊಂಡ್ವಿ ಅಂತ ಹೇಳಬಹುದು.
1: ಬಹಳ ಉತ್ತಮ ಮಾತನ್ನ ನೀವು ನಮ್ಮ ಗೃಹಿಣಿಯರಿಗೆ ಹೇಳಿದ್ರಿ. ಯಾಕಂದ್ರೆ ಇವತ್ತಿನ ದಿನದೊಳಗ ಬೇಕೋ ಬೇಡೋ ಎಲ್ಲರೂ ಉದ್ಯೋಗ ನಿರತರಾಗಿರ್ತಾರೆ. ಹಂಗಾಗಿ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತ ಆರೈಕೆ ಲಾಲನೆ ಪಾಲನೆ ಸಿಗುವುದೇ ಇಲ್ಲ. ಅವ್ರಿಗೆ ಯಾವ ವಯಸ್ಸಿನೊಳಗ ತಾಯಿಯ ಅಗತ್ಯತೆ ಬೇಕಿರ್ತದ ಆ ವಯಸ್ಸಿನಾಗ ಸಿಗದೆ ಸಂಸ್ಕಾರದಿಂದ ಮನೆಯ ಪದ್ಧತಿಯಿಂದ ಮಕ್ಕಳು ವಂಚಿತರಾಗುವಂತ ಹಲವಾರು ಉದಾಹರಣೆಗಳನ್ನ ಇವತ್ತು ನಾವು ನೋಡಿರ್ತೀವಿ. ಈಗ ಸ್ವಪ್ನ ಅವರೇ, ಇದು ಅದೇನೆ ತಮಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತ ಹವ್ಯಾಸಗಳು ಅಂದ್ರೆ ಚಿತ್ರಕಲೆ ಬಗ್ಗೆ ಆಗ್ಬಹುದು, ಭರತನಾಟ್ಯ ಬಗ್ಗೆ ಆಗ್ಬಹುದು, ಇದ್ರ ಬಗ್ಗೆ ತಮಗೆ ಅಪಾರ ಆಸಕ್ತಿ ಇತ್ತು, ಇದನ್ನ ಹೆಂಗೆ ಬೆಳೆಸ್ಕೊಂಡ್ರಿ?
2: ಚಿತ್ರಕಲೆ ಅಂದು ಬಹುತೇಕ ನನಗೆ ಸ್ವಲ್ಪ ನೈಜವಾಗಿ ಬಂದದ್ದಿರ್ಬೋದು. ಯಾಕಂದ್ರೆ ಅಗ್ದಿ ಸಣ್ಣವಳು ಅಂದ್ರೆ ಭಿನ್ನೆತ್ತ ಅಂತಿದ್ವಲ್ಲ, ಆ ಟೈಮಿಗೆ ನಾನು ಕಾಂಪಿಟೇಷನ್ ನಮ್ಮ ತಾಯಿ ಕಳಿಸ್ತಾ ಇದ್ರು. ನಾನು ಎಲ್ಲದರಲ್ಲೂ ಸಾಧಾರಣ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇದ್ದೆ. ಅವಾಗ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ಒಬ್ರು ಸುಣಗಾರ್ ಅಂತ

0: ನೀವು ಹೆಸರು ಕೇಳಿರ್ಬೋದು, ಭರತ್ ಕುಮಾರ್ ಅನ್ನೋ ಹೆಸರಲ್ಲೇ ಅವರು ಪೇಂಟಿಂಗ್ ಮಾಡ್ತಾ ಇದ್ರು, ರಾಜ್ಯ ಪ್ರಶಸ್ತಿ ಗಳಿಸಿದಂತವರು. ಅವರು ನನ್ನ ಚಿತ್ರ ಒಂದ್ ಸ್ವಲ್ಪ ದಿನ ಕೋಚಿಂಗ್ ಮಾಡಿದ್ರು. ಆಮೇಲೆ ಭರತನಾಟ್ಯವನ್ನು ಉಪಾಧ್ಯೆ ಅಂತ ಮಾಳ್ಮಡ್ಡಿಯಲ್ಲಿ ಒಬ್ರು ಸರ್ ಇದ್ರು, ಅವ್ರ ಕಡೆ ಕಲ್ತ್ಕೊಂಡೆ. ಎಲ್ಲಾ ಕೆಲ ದಿನಗಳ ಮಟ್ಟಿಗೆ ಅಷ್ಟೇ, ಮುಂದೆ ಏನಾಯ್ತೋ ಗೊತ್ತಿಲ್ಲ. ಆಸಕ್ತಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸದ ಕಡೆ, ಅದೇ ನೌಕರಿ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಏನಿತ್ತಲ್ಲ, ಅದರಿಂದಾಗಿ ಕಲೆಗಳತ್ತ ಸ್ವಲ್ಪ ಗಮನ ಕಡಿಮೆ ಹೋಗಿ ಅಭ್ಯಾಸದತ್ತ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಹಿಂಗಾಗಿ ಆಸಕ್ತಿಗಳು ಹಿಂದುಳಿದ್ವು.
1: ಈಗ ತಮ್ಮ ಪತಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರು DRDO ವಿಜ್ಞಾನಿ, ಹಂಗಾಗಿ ಅವರ ಒಂದು ವೃತ್ತಿಯ ಒಂದು ಟ್ರಾನ್ಸ್ಫರ್ ಗಳು ಬಹಳ ಸಾಮಾನ್ಯ ಆಗಿರ್ತಿತ್ತು. ತಾವು ಹಲವಾರು ಊರುಗಳಿಗೆ ನಿಮ್ಮ ಪತಿಯೊಂದಿಗೆ ಹೋಗ್ಬೇಕಾದದ್ದು ಕೂಡ ಅನಿವಾರ್ಯ.
0: ಹೌದು,
1: ಸುಮಾರು ಎಲ್ಲೆಲ್ಲಿ ನೀವು ಅಡ್ಡಾಡ್ ಬಂದ್ರಿ?
0: ಬಹಳಷ್ಟು ಸಮಯ ನಾವು ಮಹಾರಾಷ್ಟ್ರದಲ್ಲೇ ಕಳೆದಿವಿ, ನಾಸಿಕದಲ್ಲಿದ್ವಿ ಮುಂಚೆ, ಆಮೇಲೆ ಮುಂಬೈ, ಆಮೇಲೆ ಪುಣಾದಲ್ಲಿ ಸುಮಾರು 26 ವರ್ಷ, ಆಮೇಲೆ ಕಡೆಗೆ ನಮ್ಮ ಮನೆಯವರು ಡೈರೆಕ್ಟರ್ ಆಫ್ ITM ಅಂತ DRDO ಲ್ಯಾಬ್ ಡೈರೆಕ್ಟರ್ ಆಗಿ ಮಸೂರಿ ಹೋದ್ವಿ. ಅಲ್ಲಿ 2.5 ವರ್ಷಗಳ ಕಾಲ ಇದ್ದು ಆಮೇಲೆ ರಿಟೈರ್ ಆಗಿ ಈಗ ಧಾರವಾಡಕ್ಕೆ ಬಂದಿದ್ದೆ.
1: ಧಾರವಾಡದಲ್ಲಿ ನೆಲೆಸಿಬಿಟ್ಟಿದ್ದೇವೆ. ಹೇಗೂ ಅಂದ್ರೂ ಹುಟ್ಟಿದ ಜಾಗ ಕೂಡ ಧಾರವಾಡ, ನಿವೃತ್ತಿ ನಂತರ ಕೂಡ ನೀವು ಧಾರವಾಡದಲ್ಲಿ ಆನಂದಿಸ್ತಾ ಇದ್ದೀರಿ. ಸ್ವಪ್ನ ಅವರ, ತಾವು ಒಬ್ಬ ಅನುವಾದಕಿ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ?
0: ಇದಕ್ಕೂ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಬಿಟ್ಸ್ ಅಂತ ಒಂದು ಕಂಪನಿ ಇದೆ ಪುಣಾದಲ್ಲಿ, ಸ್ಮಾಲ್ ಕಂಪನಿ, ಟ್ರಾನ್ಸ್ಲೇಟಿಂಗ್ ಕಂಪನಿ. ಅದು ಹುಡುಕ್ತಾ ಇತ್ತು, ಇಂಗ್ಲಿಷು ಬಲ್ಲವರು, ಕನ್ನಡ ಬಲ್ಲವರು, ಸ್ವಲ್ಪ ಮಟ್ಟಿಗೆ ಮರಾಠಿ ಬಲ್ಲವರು ಯಾರಿದ್ದಾರೆ ಅಂತ ನಾ ಅಪ್ಲೈ ಮಾಡಿದೆ. ಅವಾಗ ಅಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ರು, ಎಷ್ಟು ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಇರ್ತದ ಅಂತ. ಫಾರ್ ಎಕ್ಸಾಂಪಲ್, ವೇರ್ ಯುವರ್ ಬೆಲ್ಟ್ ಅಂತ ಅದನ್ನ ಕನ್ನಡದಲ್ಲಿ ನಿಮ್ಮ ಬೆಲ್ಟ್ ಅನ್ನು ಧರಿಸಿ ಅಂತ ಮಾಡ್ತಾರೆ. ಧರಿಸಿ ಅಂದ್ರೆ ಅದೇನೋ ಅಂಗಿನೋ ಜಾಕೆಟೋ ಹಾಕೊಂಡಂಗಲ್ಲ, ಕಟ್ಕೊಳ್ಳಿ ಅನ್ನೋದು ಸರಿಯಾದ ಶಬ್ದ. ಒಂದ್ ಕಡೆ ಅಂತೂ ಈ ಗೇಟ್ ಏನಿರುತ್ತಲ್ಲ ಮೆಟ್ರೋ ಗೇಟ್, ಅದರಲ್ಲಿ ಕ್ಲಿಯರ್ ದ ಮೆಟ್ರೋ ಅಂತ ಇದ್ರೆ ಅವರು ಮೆಟ್ರೋವನ್ನು ಸ್ವಚ್ಛಗೊಳಿಸಿ ಅಂತ ಮಾಡ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್. ಅಲ್ಲಿ ಜನಸಂದಣಿ ತಗ್ಗಿಸಿ ಅನ್ನೋ ಅರ್ಥದಾಗಿತ್ತದು ಬೋರ್ಡ್ ಖರೆ. ಹಿಂಗಾಗಿ ಇಷ್ಟು ಕೆಟ್ಟ ಅನುವಾದಗಳು ಸಿಗ್ತಾ ಇದ್ದಾವೆ ಅಂತ ಅವರು ನನ್ನ ಅನುವಾದಕ್ಕೆ ತಗೊಂಡ್ರು. 3-3.5 ವರ್ಷ ನಾನು ಕೆಲಸ ಮಾಡಿದೆ. ಯೂಶುವಲಿ FIRs ಅಥವಾ ಕೈಪಿಡಿಗಳು ಇಂತಾವೆಲ್ಲ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದೊಂಥರ ಒಳ್ಳೆ ನನಗೆ ಅನುಭವ ಕೊಡ್ತು, ಮುಂದೆ ಸಾಹಿತ್ಯಿಕ ಅನುವಾದಗಳನ್ನು ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಆಯ್ತು ಅನ್ಬಹುದು.
1: ಅನುವಾದ ಸಾಹಿತ್ಯ ಅಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ. ಅಂದ್ರೆ ನಾವು ಶಬ್ದ ಅನುವಾದ ಆಗಬಾರದು, ಭಾವಾನುವಾದ ಆಗ್ಬೇಕು ಅನ್ನೋದು. ಈಗ ಎಷ್ಟೊಂದು ನಾಟಕಗಳಾಗ್ಲಿ ಕವನ ಆಗ್ಲಿ ಕತೆ ಆಗ್ಲಿ ಅನುವಾದ ಮಾಡಿದಾಗ ಶಬ್ದದಿಂದ ನೀವು ಅನುವಾದ ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗ್ತದೆ.
0: ಕರೆಕ್ಟ್,
1: ಅಲ್ಲಿ ಭಾವಾನುವಾದಕ್ಕೆ ಆದ್ಯತೆ ಇರಬೇಕು ಅಂತ. ತಾವು ಮರಾಠಿ ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದಿರಿ, ಯಾವ್ದು ಮಾಡಿದಿರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ನಾನು ಸಚಿನ್ ಕುಂಡಾಲ್ಕರ್ ಅವರ, ಅದು ಫಿಲ್ಮ್ ಕೂಡ ಆಗಿದೆ, ಕೋಬಾಲ್ಟ್ ಬ್ಲೂ ಅನ್ನುವಂಥದ್ದು ಕಾದಂಬರಿಯನ್ನ ಅನುವಾದ ಮಾಡಿದ್ದೇನೆ. ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಮರಾಠಿಯಿಂದ ಕನ್ನಡಕ್ಕೆ. ಶ್ರೀ ವಸುಧೇಂದ್ರ ಅವರೇನಿದ್ದಾರಲ್ಲ ಚಂದ ಪ್ರಕಾಶನದ ಪ್ರಕಾಶಕರು, ಅವರು ನನ್ನನ್ನು ಅಪ್ರೋಚ್ ಮಾಡಿ ಈ ಕಥೆಯನ್ನ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಆ ಕಾದಂಬರಿಯನ್ನು ಅನುವಾದ ಮಾಡಿದೆ.
1: ಸುಮಾರು ಎಷ್ಟು ದಿನಗಳ ಕಾಲ ತಗೊಂಡ್ರಿ?
0: ನನಗೆ ಅವರು ಟೈಮದ್ದು ಇದು ಏನು ಕೊಟ್ಟಿದ್ದಿಲ್ಲ, ಹಿಂಗಾಗಿ ಒಂದು ಮಿ ಅಂತ ಕೊಟ್ಟಿದ್ದಿಲ್ಲ. ನಾನು 3-3.5 ತಿಂಗಳು ಸಮಯ ತೆಗೆದುಕೊಂಡು ಅದನ್ನ ಅನುವಾದ ಮಾಡಿದೆ.
1: ಈ ಸ್ವಪ್ನ ಅವರು, ತಮಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನ್ ಮಾಡ್ತಾರೆ?
0: ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಇಸ್ರೋದಲ್ಲಿ 7.5 ವರ್ಷಗಳ ಕಾಲ ವಿಜ್ಞಾನಿಯಾಗಿದ್ದು ಮುಂದೆ ಲಂಡನ್ ನಲ್ಲಿ ಡಾಕ್ಟರೇಟ್ ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಚಿಕ್ಕವನು ಕಂಪ್ಯೂಟರ್ ಸೈಂಟಿಸ್ಟ್, NVIDIA ಇಂಜಿನಿಯರ್ ಅಂತ ಇದ್ದಾನೆ.
1: ಇಬ್ಬರು ಮಕ್ಕಳು ವಿಜ್ಞಾನದ ತನೇ?
0: ಹೌದು, ಇಬ್ಬರು ಇಂಜಿನಿಯರಿಂಗ್ ಮಾಡಿದರು.
1: ಅಂದ್ರೆ ಅಪ್ಪ ಅಮ್ಮ ಇಬ್ರು ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿರೋದ್ರಿಂದ.
0: ಹೌದು ಹೌದು,
1: ಅದೇ ಕ್ಷೇತ್ರದಲ್ಲಿ
0: ಮನೆಯಲ್ಲಿ ಪೂರ್ತಿ ಅದೇ ವಾತಾವರಣ ಇದ್ದಿದ್ದರಿಂದ ಅವರಿಗೂ ಅದರತ್ತೇ ಒಲುಮೆ ಆಯ್ತು.
1: ಈಗ ಸ್ವಪ್ನ ಅವರ, ಮಹಿಳೆ ಅಂದ ತಕ್ಷಣನೇ ಮನೆಯ ಜವಾಬ್ದಾರಿ ಇದ್ದೇ ಇರ್ತದೆ, ಮನೆಗೆ ಬರೋರು ಹೋಗರು, ಅತ್ತೆ ಮಾವ, ಇದರಲ್ಲಿ ಕೆಲವು ಮಹಿಳೆಯರು ಸುಖ ಕಾಣ್ತಾರೆ, ಕೆಲವರು ಇದೇನಪ್ಪ ಎಷ್ಟು ಇದನ್ನ ಮಾಡ್ಕೊಂಡಿರ್ಬೇಕು ಅಂತ ಗೊಣಗಾಡೋ ಮಹಿಳೆಯರು ಇದ್ದಾರೆ. ತಾವು ನೋಡಿದ್ರೆ ಒಂದು ಸಕಾರಾತ್ಮಕವಾಗಿ ಒಂದು ಕುಟುಂಬದ ಪ್ರೀತಿ, ಕುಟುಂಬದಲ್ಲಿ ಹಿರಿಯರ ಆರೈಕೆ ಹಾರೈಕೆ, ಇದರಲ್ಲಿ ತಾವು ಹೆಚ್ಚು ಸಮಯವನ್ನ ಕಳೆದಿದ್ದೀರಿ. ಇದರ ಒಂದು ಅನುಭವ ಅಂದ್ರೆ ಮನೆಯಲ್ಲಿ ಹಿರಿಯ ಇದ್ದಾಗಿನ ಸುಖ ಹೆಂಗಿರ್ತದಂತ?
0: ಖಂಡಿತ ನಿಜ, ಎಲ್ಲರಿಗೂ ಆಗುವಂತೆ ನನಗೂ ಶುರುವಾತಿಗೆ ಅನ್ಸಿರ್ಬೋದು. ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅನ್ನುವಂತ ಒಂದು ಮನೋಭಾವ ನವ ಯುವತಿಯರಿಗೆ ಇರ್ತದೆ. ಆದ್ರೆ ಹಿರಿಯರ ಆಶ್ರಯದಲ್ಲಿ ನಾ ಏನ್ ಕನ್ಕೊಂಡೇನಲ್ಲ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆರಾಮ್ ತಪ್ಪಿದಂಗ ಆಗ್ತದೆ. ಅವಾಗ ಮನೆಯಲ್ಲಿ ಹಿರಿಯರಿದ್ರೆ ಏನೂ ಆಗುದಿಲ್ಲ, ಕೈ ಮಾಡಬೇಡ ಅನ್ನುವಂತ ಭರವಸೆ ಕೊಟ್ರೆ ಒಂದು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ ಅನ್ನೋದು ನನಗೆ ಗೊತ್ತು. ಅಂತ ಟೈಮ್ನಾಗ ತಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಗುವಂತ ಇದು ಅಲ್ದೇನೆ, ಮತ್ತವರು ತಿಂಗಳಲ್ಲಿ ಒಂದು ವಾರವಾದ್ರೂ ಹೊರಗೆ ಹೋಗ್ಬೇಕಾಗ್ತಿತ್ತು, ಮಿಸೈಲ್ಗಳ ಟೆಸ್ಟಿಂಗ್ ಸಲುವಾಗಿ ಹೋಗ್ಬೇಕಾಗ್ತಿತ್ತು. ಅವಾಗೆಲ್ಲ ನನಗೆ ಅತ್ತೆ ಮಾವ ಇದ್ದುದರಿಂದ ತಲೆ ಮೇಲೆ ಇದ್ದಂಗ ಒಂದು ಅಭಯ ಹಸ್ತ ಫೀಲಿಂಗ್ ಬರ್ತಾ ಇತ್ತು. ಹಿಂಗಾಗಿ ಅದಲ್ದ ನಾನು ಇವತ್ತಿಗೆ ಯಾವ್ದಾದ್ರು ನನ್ನಲ್ಲಿ ಒಳ್ಳೆ ಸಂಸ್ಕಾರ ಇದ್ರೆ ನನ್ನ ಜೀವನ ನೆಮ್ಮದಿಯಿಂದ ಸಾಕ್ತಿದ್ರ ನಾ ಖಂಡಿತ ಅದ್ರ ಶ್ರೇಯಸ್ಸು ನನ್ನ ಅತ್ತೆ ಮಾವಂದ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರ ಒಂಥರ ಪ್ರಾಪರ್ ಚನಲೈಸ್ ಅಂತಾರಲ್ಲ, ಹಂಗ ಮಾಡಿದವರು ನಮ್ಮಿಬ್ಬರ ಜೀವನ ನಮ್ಮ ಅತ್ತೆ ಮಾವಂದಿರು ಆ ರೀತಿ ತಿದ್ದಿ ಕೊಟ್ಟರು ಅಂತ ಹೇಳ್ಬೋದು. ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಿದ್ರು.
1: ಹಂಗಾಗಿ ಮನೆಯಲ್ಲಿ ಹಿರಿಯ ಆಲದ ಮರದಂಗೆ ಇರ್ತಾರೆ ಹಿರಿಯರು. ಆದ್ರೆ ಇವತ್ತು

0: ಇದ್ದು ಮನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯ ಅನ್ನೋದು ತಾವು ಕೂಡ ಕಂಡುಕೊಂಡಿದ್ದೀರಿ. ಈಗ ಸ್ವಪ್ನ ಅವರು, ತಾವು ಸಾಕಷ್ಟು ಕಥೆಗಳನ್ನ ಬರೆದಿರಿ, ಕತೆ ಬರೆಯುವ ಹವ್ಯಾಸ ನಿಮ್ಗ ಬಂದದ್ ಯಾವಾಗ? ಸುಮಾರು ಎಷ್ಟು ಕತೆ ಬರೆದ್ರಿ?
1: ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು 1995 ಸುದ್ದಿ ಅಂತ. ನಾನು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಕತೆಗಳು ಪ್ರಕಟಗೊಂಡಿವೆ. ಸಾಧಾರಣ ಕನ್ನಡದ ಎಲ್ಲ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ.
0: ಅಂದ್ರೆ ಈ ಹವ್ಯಾಸ ಶುರು ಯಾವಾಗ ಆಯ್ತು ನಿಮಗೆ?
1: 95 ಒಂದು ಕತೆ ಬರೆದು ತರಂಗ ಕಳಿಸಿದೆ. ಅದು ಕಟೇನಾತು, ಅದು ಒಂಥರ ಉತ್ಸಾಹ ತುಂಬಿತು. ಹಿಂಗಾಗಿ ಬರ್ಕೋತಾನೆ ಹೋದೆ. ನಡುವ ಒಂದ್ ಸ್ವಲ್ಪ ಕಾಲಾವಧಿಯೊಳಗೆ ಬರೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅತ್ತೆಗೆ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ ಅವಾಗ. ಅದು ಬಿಟ್ರೆ ಕಂಟಿನ್ಯೂಸ್ ಸಾಧಾರಣ ವರ್ಷಕ್ಕೊಂದು ಹಂಗ್ ಬರ್ಕೋತಾನೆ ಹೋದೆ. ಈಗೀಗ ನೀವ್ ಹೇಳ್ದಂಗ ಸಮಯ ಹೆಚ್ಚು ಸಿಗ್ಲಿಕ್ಕತ್ತದ, ಹೆಚ್ಚು ಬರೀಲಿಕ್ಕೆ ಶುರು ಮಾಡಿ.
0: ನಿಜ ನಿಜ. ಅಂದ್ರೆ ಈ ಕಥೆ ಕಥಾ ವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಎಷ್ಟೋ ಜನ ಕಥೆಗಾರರು ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗಿರ್ತಾರೆ, ಕೆಲವರು ತಮ್ಮ ಜೀವನಾನುಭವವನ್ನೇ ಕಥನ ರೂಪಕ್ಕೆ ತಗೊಂಡ್ ಬರ್ತಾರೆ, ಕೆಲವರು ಬೇರೆ ಬೇರೆ ಘಟನೆಗಳನ್ನ ಆಧರಿಸಿ ತಗೊಳ್ತಾರೆ. ಹಂಗೆ ತಮ್ಮ ಕಥಾ ವಸ್ತುವಿನ ಆಯ್ಕೆ
1: ಸಾಹಿತ್ಯ ಲೋಕದಾಗ ಒಂದ್ ಶಬ್ದ ಅದ. ಕೆಲವೊಬ್ರು ಹೃದಯದಿಂದ ಕವಿಗಳು ಅಥವಾ ಸಾಹಿತಿಗಳು, ಕೆಲವೊಬ್ರು ತಲೆಯಿಂದ ಅಂತ. ನಾನು ಬಹುತೇಕ ಎರಡನೇ ವಿಭಾಗಕ್ಕೆ ಸೇರಿದೆ ಅನಿಸ್ತದೆ. ಬಹಳಷ್ಟು ನನ್ನ ಅನುಭವ ವ್ಯಾಪ್ತಿ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ನಾನು ಒಪ್ತೇನೆ. ನಾನು ಬಹಳಷ್ಟು ವಿಚಾರ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ನನ್ನ ಮನಸ್ಸಿನಲ್ಲೇ ಕಥೆಗಳನ್ನು ಬರ್ದೆ ಹೆಚ್ಚು. ಮತ್ತೊಂದಂದ್ರೆ ನಮ್ಮ ಸಮೀಪದಲ್ಲಿ ಆಗು ಹೋಗುವಂತಹ ಘಟನೆಗಳು, ಸಂಬಂಧಗಳ ಸಂಕೀರ್ಣತೆ, ಮತ್ತು ಕೆಲವೊಂದು ನನ್ನ ಅನುಭವಗಳು ಇರಬಹುದು. ಇವೆಲ್ಲ ಸೇರಿ ಒಂದು ಕತೆ ಆಗ್ತದೆ ಅಂತ ನಾನು.
0: ಅಂದ್ರೆ ಈ ಕಲ್ಪನೆಗೆ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಹಚ್ಚಿ ಒಂದು ಕಥೆಯ ರೂಪವನ್ನ ಕೊಡ್ತೇನೆ. ಕೊಟ್ಟಿದ್ದೀರಿ?
1: ಹೌದು.
0: ಹೆಚ್ಚು ಸಾಮಾಜಿಕ ಕಥೆಗಳೇ ಇವೆ ಅನ್ಸುತ್ತೆ.
1: ಹೌದು, ನನ್ನ ಸುಮಾರು ಎಲ್ಲ ಕಥೆಗಳು ಸಂಬಂಧಗಳ ಮೇಲೆ ಸಾಮಾಜಿಕವಾದ ಕಥೆಗಳೇ ಅನ್ಬಹುದು. ಕೆಲವೊಂದು ಮಾತ್ರ ವೈಜ್ಞಾನಿಕ ಕಥೆಗಳನ್ನು ಬರೆದಿದ್ದೇನೆ. ಇದಕ್ಕೆ ಒಂದೆರಡು ಕಾರಣ ಏನಂದ್ರೆ, ಒಂದಂದ್ರೆ ನನ್ನ ವೈಜ್ಞಾನಿಕ ಹಿನ್ನೆಲೆ, ಇನ್ನೊಂದ್ರ ನೀವು ಗಮನಿಸಿರ್ಬೋದು ಕನ್ನಡದಾಗ ವೈಜ್ಞಾನಿಕ ಕಥೆಗಳ ಅತ್ಯಂತ ಕೊರತೆವೆ. ಮಹಿಳೆಯರಂತೂ ಆಲ್ಮೋಸ್ಟ್ ಬರೆಯುವುದೇ ಇಲ್ಲ. ಮೂಲ ಕಥೆಗಳು ಹೋಗ್ಲಿ, ಅನುವಾದಗಳು ಸುದ್ದ ಇಲ್ಲ. ಅದರಿಂದ ನನಗನ್ನಿಸ್ತು ವೈಜ್ಞಾನಿಕ ಕಥೆಗಳನ್ನ ಯಾಕೆ ನಾನು ಬರೆದು. ಮತ್ತೊಂದು, ಅದೊಂದು ನಿತ್ಯ ನೂತನ ಕ್ಷೇತ್ರ ಏನೋ ನನಗನ್ನಿಸ್ತದೆ.
0: ನಿಜ ನಿಜ.
1: ದಿನಾಲು ತಂತ್ರಜ್ಞಾನ ಬದಲಾಗ್ತದೆ, ದಿನಾ ವಿಜ್ಞಾನ ಬದಲಾಗ್ತದೆ. ಹಿಂಗಾಗಿ ಬಲಿಕೆ ಒಬ್ಬ ಸಾಹಿತಿಗೆ ಹೆಚ್ಚು ಮಾಹಿತಿನೂ ಸಿಗ್ತದೆ.
0: ಈಗ ನಿಮ್ಮ ಮನೆಯವರ ನಿವೃತ್ತಿ ನಂತರ ನೀವು ಧಾರವಾಡಕ್ಕೆ ಬಂದು ನೆಲೆಸಿದ್ದೀನಿ ಅಂತ ಹೇಳಿದ್ರಿ. ಈಗ ನಿವೃತ್ತಿ ನಂತರದ ಜೀವನ ಹೇಗೆ ಸಾಗಿಸ್ತಾ ಇದ್ದೀರಿ?
1: ಬಹಳ ಸುಂದರವಾಗಿ, ಬಹಳ ಶಾಂತಿಯಿಂದ ಸಾಗ್ತದೆ ಅಂತ ಹೇಳ್ಬಹುದು. ಬಾಕಿ ಎಲ್ಲ ಜೀವನಕ್ಕಿಂತ ಇದು, ಯಾಕಂದ್ರೆ ಸಂಘರ್ಷ ಇಲ್ಲ, ಯಾವುದೇ ಮಕ್ಕಳನ್ನ ಗುರಿ ಮುಟ್ಟಿಸಬೇಕು ಅನ್ನೋದಿಲ್ಲ. ಹಿಂಗಾಗಿ ನಮ್ಮ ನಮ್ಮ ಆಸಕ್ತಿ ಏನದ ಅದನ್ನ ನಾವಿಬ್ರು ಮಾಡ್ಕೋತಾ ಇದ್ದೀವಿ. ಬಹಳ ವೇಳೆ ಸಿಗ್ತದೆ, ಅಡಿಗೆ ಊಟ ಜಂಜಾಟ ಬಾಕಿ ಎಲ್ಲ ಏನ್ ಇರಂಗಿಲ್ಲ. ಅದರಿಂದ ಸಾಕಷ್ಟು ಸಮಯ ಸಿಗೋದ್ರಿಂದ ಆಸಕ್ತಿಗಳಿರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲಾ ಇವನ್ನ ಬೆಳೆಸ್ಕೋತಾ ಇದ್ದೀವಿ ಬಹಳ ಸುಂದರವಾಗಿ.
0: ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ,
1: ಬಹಳ ಜಾಸ್ತಿ ಇದೆ.
0: ಏನ್ ಮಾಡ್ತೀರಿ ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ?
1: ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಇದ್ದ ಅತ್ಯಂತ ಇದು ಇದ್ದೇನೆ, ಫಾಲೋವರ್ ಅಂತ ಏನಂತೀವಿ ಅದಿದ್ದೀನಿ. ಅವುಗಳ ಸಾಧಾರಣ ಯಾವ ವರ್ಕ್ಶಾಪ್ ಆಗ್ಲಿ, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಎಲ್ಲ ಋಷಿಕೇಶಕ್ಕೆ ಸುದ್ದ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ ಬಂದೇನೆ. ಮತ್ತು ನಿತ್ಯ ಭಜನೆ ಇಂಥವೆಲ್ಲ ಭಜನೆ ಮಂಡಳಿ ಸದಸ್ಯನಾಗಿದ್ದೇನೆ. ಮತ್ತು ಆಧ್ಯಾತ್ಮಿಕ ಭಜನೆಗಳನ್ನು ಕೇಳೋದು ಇವೆ ಎಲ್ಲದರಲ್ಲಿ ಬಹಳಷ್ಟು ದಿನದ 24 ತಾಸಿನಲ್ಲಿ ಎಷ್ಟೋ ಸಮಯ ನಂದು ಇದರಲ್ಲೇ ಹೋಗ್ತದೆ ಅನ್ಬಹುದು. ಮತ್ತು ನಮ್ಮ ಅತ್ತೆ ಮಾವನಿಂದಾಗಿ ಆ ಸಂಸ್ಕಾರ ಬಿದ್ದದ, ಅದು ಎಷ್ಟು ಬಾರಿ ನೆನ್ಸ್ಕೊಂಡ್ರು ಕರೆ ನಮೀನೆ. ಆಮೇಲೆ ನಮ್ಮ ಮನೆಯವರು ಸಂಪ್ರದಾಯ
0: ಕುಟುಂಬ,
1: ಹಿಂಗಾಗಿ ತಂತಾನಾಗಿ ಅವು ಮಾಡಬೇಕಾದಂತ ಪರಿಸ್ಥಿತಿಗಳು, ಹಬ್ಬ ಹುಣ್ಣಿಮೆ ನವರಾತ್ರಿ ಇವೆಲ್ಲ ಏನಂತೀವಿ ಅವೆಲ್ಲ ಬಂದೇ ಬರ್ತಾವ. ಹಿಂಗಾಗಿ ಸಹಜವಾಗಿ ಅತ್ತ ನಮ್ ಜೀವನ ವಾಲ್ಕೋತ ನಡೆದದು.
0: ಅದರ ಜೊತೆಗೆ ತಾವು ನಿಮ್ಮ ಶ್ರೇಷ್ಠ ನಾಗರಿಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಭೇಟಿ ಕೊಡುದು, ಅವ್ರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ತೋಟಗಳಲ್ಲಿ ತುಳಸಿ ಸಸಿಗಳನ್ನ ವಿಶೇಷವಾಗಿ ಬೆಳೆಸೋದು, ಇವು ಕೂಡ ತಮ್ಮ ವಿಶಿಷ್ಟ ರೀತಿಯ ಹವ್ಯಾಸ ಅಂತ ನಂಗನ್ನಿಸ್ತದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಈ ಮನೆಯ ಅಂಗಳದಲ್ಲಿ ತುಳಸಿ ಸಸಿಗಳನ್ನ ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಮ್ಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಅಂತ ಅನ್ನೋದು. ಈ ನಿಟ್ಟಿನಲ್ಲೇ ಬೆಳೆಸ್ತಿದ್ದೀರಾ ಅಥವಾ ಏನ್?
1: ಇಲ್ಲ, ಹಂಗೇನಿಲ್ಲ, ತಂತಾನೆ ಬೆಳೆದಂತ ಸಸಿಗಳು. ಆದ್ರೆ ಈಗ ನಾವು ಇಬ್ರು ಅನ್ಕೊಳ್ಳೋದು ಒಂದ್ ಏನಂದ್ರೆ, ಈ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಇಂಗ್ಲಿಷ್ ನಲ್ಲಿ ಏನಂತೇವೆ, ಆ ಟೈಮ್ ನಮ್ದು, ನಮ್ಗೆ ಭಗವಂತನ ಅನುಗ್ರಹದಿಂದ ಎಲ್ಲಾ ಸಿಕ್ಕದ. ಇನ್ನೇನಾದರೂ ಬಹಳ ದೊಡ್ಡ ಕೆಲಸ ಮಾಡಿ, ನಾವಂತ ದೊಡ್ಡವರ ಅಲ್ಲ, ಚಿಕ್ಕ ಪುಟ್ಟ ರೀತಿಯಿಂದ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಮಾಡುವಂತ ಕೆಲಸಗಳು ಇವೆಲ್ಲ. ಆ ತುಳಸಿಯ ಬಹಳಷ್ಟು ಸಸಿಗಳು ನಮ್ಮಲ್ಲಿ ಇದ್ದು, ನಮ್ಮ ಪುಟ್ಟ ಕೈತೋಟದಲ್ಲಿ. ಹಿಂಗಾಗಿ ಅವನ್ನೆಲ್ಲ ನಮ್ಮ ಮನೆಯವರು ಹೆಚ್ಚ ಇದರಲ್ಲಿ ಕರೆ ಅಂದ್ರೆ, ಅವರು ಅವುಗಳನ್ನ ಬಟ್ಟಲುಗಳಲ್ಲಿ ಮಾಡಿ ಇಟ್ಟಿರ್ತಿದ್ರು. ನಾವು ಒಯ್ದು ಒಯ್ದು ಎಲ್ಲಾರು ಕೊಟ್ಟು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೆ. ಮತ್ತು ನಮ್ದು ಹೇರಿಕರ್ ನಗರ ಅಂತ ಏನಿದೆ ಅಲ್ಲ, ಅದು ಎಲ್ಲ ರಿಟೈರ್ಡ್ ಜನರ ಒಂದು ಕಾಲೋನಿ ಅನ್ಬಹುದು. ಎಲ್ಲಾ JSS ಕಾಲೇಜಿನ ರಿಟೈರ್ಡ್ ಲೆಕ್ಚರರ್ ಅವರು, 75 ಮೇಲ್ಪಟ್ಟವರು. ಹಿಂಗಾಗಿ ನವೆಂಬರ್ ನಲ್ಲಿ ಸರ್ಟಿಫಿಕೇಟ್

0: ಕೊಡೋದು ಕೂಡ ಕೆಲವೊಬ್ಬರಿಗೆ ಕಷ್ಟ, ಮಕ್ಕಳೆಲ್ಲ ದೂರ ಇದ್ದಾರೆ. ಅದಕ್ಕೆ ನಾನು ಇವರೇ ಸಜೆಸ್ಟ್ ಮಾಡಿದ್ದು, ಇದ್ಯಾಕೆ ನೀವು ಮಾಡಬಾರದು ಅಂತ. ನಾ ಹಿಂಗಾಗಿ ಮನೆಗೆ ಹೋಗಿ ಅವರಿಗೆ ಸ್ಕ್ಯಾನರ್ ಸಹಾಯದಿಂದ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಮಾಡಿಕೊಡೋದು, ಇಂತ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಯನ್ನು.
1: ಅಂದ್ರೆ ಇದರಲ್ಲೂ ಕೂಡ ಒಂದು ಸುಖ ಇದೆ,
0: ಅತ್ಯಂತ ಖರೆ ಸುಖ ಇದ್ರಾಗ ಅಂತ ಈಗ ಅನಿಸ್ತು.
1: ನಿಜ ಅಂದ್ರೆ ಇದರಲ್ಲಿ ಯಾವ ಸ್ವಾರ್ಥ ಮನೆ ಇರುವುದಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಎಲ್ಲಿ ಸ್ವಾರ್ಥ ಇರ್ತದೆ ಅಲ್ಲಿ ನೋವು ಇರ್ತದೆ.
0: ಅಗ್ದಿ ಖರೆ.
1: ಹಂಗಾಗಿ ನಿಸ್ವಾರ್ಥ ಭಾವನೆಯಿಂದ ಒಂದು ಹಿರಿಯರ ಸೇವೆ ಇದನ್ನ ತಾವು ಮಾಡ್ತಾ ಬಂದಿರಿ. ಈಗ ಸೂಪರ್, ಮನುಷ್ಯನಿಗೆ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಇದು ಅನಿವಾರ್ಯ. ಈ ಮೊದಲ ಮೂರು ಹಂತಗಳನ್ನ ಕಳೆಯುವಾಗ ನಮಗ ವೃದ್ಧಾಪ್ಯದ ಅರಿವು ಇರುವುದಿಲ್ಲ. ಒಂದು ವಯಸ್ಸು ಬರ್ತಿದ್ದಂಗೆ ಮನಸ್ಸು ಮಾಗುತ್ತದ, ದೇಹ ಆ ಕಡೆ ಒಲವು ತೋರಿಸ್ತದ. ಅವಾಗ ಇದೇನಪ್ಪ ಇಷ್ಟು ಬೇಗ ಮುಪ್ಪು ಬಂತು, ವೃದ್ಧಾಪ್ಯ ಬಂತು ಅಂತ ಹಳಳಿಸೋ ಜನನ ಜಾಸ್ತಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಒಂದು ಜೀವನ ಪ್ರೀತಿ, ಖುಷಿಯಾಗಿರೋದು, ಓದೋದು, ನನ್ನಿಂದ ಪರೋಪಕಾರ ಮಾಡುದು, ಈ ಎಲ್ಲ ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಇದಕ್ಕೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಿ?
0: ಇದಕ್ಕೆ ಕಾರಣ ಖರೇನ ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀ ಶ್ರೀ ಗುರುದೇವ್ ಅವರು ಏನಿದ್ದಾರಲ್ಲ, ಅವ್ರು ಒಂದ್ ಹೇಳ್ತಾರೆ, ನಾವೆಲ್ಲಾರು ಏನಿದ್ದೇವಲ್ಲ ಕನ್ವೇಯರ್ ಬೆಲ್ಟ್ ಮೇಲೆ ಇದ್ದೇವೆ ಅಂತ. ಇನ್ನೊಬ್ರು ಹೋಗೋದ್ ನೋಡಿ ಖುಷಿ ಪಡಬಾಡ್ರಿ, ನಿಮ್ದು ಪಾಳೆ ಬಹಳ ಲಘುನ ಬರ್ತದ. ಹಂಗೊಂದ್ ಏನ್ ವಿಚಾರ ಮಾಡ್ತೇವಲ್ಲ, ಮನಸ್ಸು ಒಂಥರ ಶಾಂತ. ಯಾರೋ ಏನೋ ಇನ್ಸಲ್ಟ್ ಮಾಡಿದ್ರು, ಏನೋ ಒಂದ್ ಸಣ್ಣ ನನಗೆ ಬೇಕಾದಂಗ್ ನಡೀಲಿಲ್ಲ ಅಂದ್ರೆ ಮನಸ್ಸು ಪ್ರಕ್ಷುಬ್ಧ ಏನ್ ಗೊಳ್ತಿತ್ತಲ್ಲ ಅದು ಕಡಿಮೆ ಆಕೋತ್ ಬರ್ತದೆ. ನೀವ್ ಹೇಳ್ದಂಗ್ ಮನಸ್ಸು ಮಾಗುತ್ತಾ ಹೋಗ್ತದ. ಅದರಿಂದಾಗಿ ಸೇವೆ ಮನೋಭಾವ ಇದ್ಯಾವ್ದನ್ನು ವಿಶೇಷವಾಗಿ ಹಚ್ಚಿಕೊಳ್ಳದೆ ಲಾಭನೋ ನಷ್ಟನೋ ಏನೋ ಆಗ್ಲಿ ಶಾಂತಿಯಿಂದ ಇರಬೇಕು ಅನ್ನೋಂತ ಮನೋಭಾವ ಬೆಳಕೋತ ಹೋಯ್ತು. ಹಿಂಗಾಗಿ ಜೀವನ ಪ್ರೀತಿ ತಾನೇ ಬಂತು. ಅಂದ್ರೆ ಇರುವಷ್ಟು ದಿನ ನಾಲ್ಕು ಮಂದಿಗೆ ಉಪಯೋಗ ಆಗಿರೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಂಡೆ ನಾನಾಗಿ ಅಂತ ಅನ್ಬಹುದು.
1: ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಗುಣಕೊಳ್ಳೋರೇ ಜಾಸ್ತಿ ಇರ್ತದೆ. ಅಂದ್ರೆ ಗುಣಗುವಿಕೆಗೂ ಒಂದು ಅರ್ಥ ಇರ್ತದೆ, ಒಂದು ಆರೋಗ್ಯ ಕೈ ಕೊಟ್ಟಾಗಿರ್ಬಹುದು ಅಥವಾ ಮನೆಯ ಪರಿಸ್ಥಿತಿ ಇದ್ದಿರಬಹುದು. ಆದ್ರೆ ನಿಮಗೆ ಅದರ ಯಾವುದು ಒಂದು ಗೊಡವೆ ಇಲ್ಲ, ಹಂಗಾಗಿ ನೀವು ವೃದ್ಧಾಪ್ಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಬಂದಿದ್ದಾರೆ.
0: ಹೌದು.
1: ಈಗ ಸ್ವಪ್ನ ಅವರೇ, ಸ್ವರ ವರ್ಣಗಳ ಸಮನ್ವಯ ಅನ್ನುವಂತ ರಂಗಾಯಣದಲ್ಲಿನ ಕಾರ್ಯಕ್ರಮಕ್ಕೂ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಏನು ಇದು ಸ್ವರ ವರ್ಣಗಳ ಸಮನ್ವಯ?
0: ಇದು ಏನಂದ್ರೆ ನಮ್ಮ ಮನೆಯವರು ಮಿತ್ರರೊಬ್ರು ನಮ್ಮ ಮನೆಯಲ್ಲಿ ಬಂದಾಗ ನಾನು ಕೆಲವು ತೈಲ ಚಿತ್ರಗಳನ್ನ ಹಾಕಿದ್ದೆ ಆನ್ ಕ್ಯಾನ್ವಾಸ್ ಮತ್ತು ಆನ್ ಕಾರ್ಡ್ಬೋರ್ಡ್ ಮಾಡ್ತೇನೆ. ಅವ್ನು ನೋಡ್ಬಿಟ್ಟು ಬಹಳ ಚಂದವ, ಅವ್ರು ಕೊಳಲು ಉತ್ತಾರೆ. ಹಿಂಗೊಂದು ಕಾರ್ಯಕ್ರಮ ಜುಗಲ್ ಬಂದಿ ಏನಂತೇವಲ್ಲ ಅದನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ಪೀಠಿಕೆ ಇಟ್ರು. ನಮಗೂ ಬಹಳ ಇಷ್ಟ ಆಯ್ತು. ಅಂದ್ರೆ ನಾನು ಎಂದೂ ಅಂತ ಪ್ರಯೋಗ ಮಾಡಿದ್ದಿಲ್ಲ. ಕೊಳಲು ಬಾರಿಸು ಮುಂದೆ ನಾವು ಚಿತ್ರಗಳನ್ನು ತೆಗೆಯೋದು, ಅದೊಂದು ಹೊಸ ಪ್ರಯೋಗ. ಧಾರವಾಡದ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು, ಬಹಳ ಪ್ರೋತ್ಸಾಹ ಕೊಟ್ರು. 45 ನಿಮಿಷಗಳ ಕಾಲ ನಾನು ಶ್ರೀಕೃಷ್ಣನ ಒಂದು ಚಿತ್ರವನ್ನು, ತೈಲ ಚಿತ್ರವನ್ನು ಅಲ್ಲಿಂದಲೇ ಬಣ್ಣ ಕಲಿಸಿ ಅಲ್ಲಿಂದಲೇ ಮಾಡಿದೆ. ಅದು KHRS ನಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನಕ್ಕೆ ಅಂತ. ಅದು ಬಹಳ ಸುಂದರ ಅನುಭವ ಆಯ್ತು. ನಮ್ಮ ರಂಗಾಯಣದವರು ಮತ್ತು KHRS ದವರು ಕೂಡಿ ನಮಗೆ ಅದನ್ನು ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು.
1: ಈ ಮೊದಲು ಈ ತರದ ಪ್ರಯೋಗ ಮಾಡಿರಲಿಲ್ಲ?
0: ಇಲ್ಲ, ಎಂದಿಗೂ ಮಾಡಿದಿಲ್ಲ. ನಾನು ಮನೆಯಲ್ಲಿ ಆರಾಮ್ ಕುಳಿತು ದಿನ ಸ್ಪೆಂಡ್ ಮಾಡಾಕಿ ತಿಂಗಳಾನ್ಗಟ್ಲೆ ಕೂತು ಒಂದ್ ದೊಡ್ಡ ಚಿತ್ರ ಮುಗಿಸ್ತಿದ್ದೆ. ಇದು 45 ಮಿನಿಟ್ಸ್ ಅಲ್ಲಿ ಅಂದ್ರೆ ಬಹಳ ಚಾಲೆಂಜಿಂಗ್ ಆಗಿತ್ತು. ದಿನ ನಾನು ಟೈಮ್ ಹಚ್ಕೊಂಡು ಎಷ್ಟು ಮಾಡಿ, ಮುಂಚೆ ಕೃಷ್ಣನ ಅರ್ಧ ಮುಖ ಮಾಡ್ಲಿಕ್ಕೆ ಆಗ್ತು, ಆಮೇಲೆ ಒಂದೊಂದ್ಸಲ ಕೊಳಲ್ ಬಿಟ್ಟು ಹೋಗ್ತಿತ್ತು. ಎಲ್ಲಾನು ಬರ್ಬೇಕು, ಒಂದು ಕೃಷ್ಣ ದೇವರದು ಅಂದ್ಮೇಲೆ ಸಮಗ್ರ ಬರ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಟ್ ಬಂತು.
1: ಅದೊಂದು
0: ವಿಶಿಷ್ಟ ಅನುಭವ ಆಯ್ತು.
1: ಈಗ ಸ್ವಪ್ನ ಅವರೇ, ಸಾಕಷ್ಟು ಜನ ಈ ವೃದ್ಧಾಪ್ಯದ ಅಂಚಿನಲ್ಲಿ ಇರ್ತಾರೆ, ಅಂತವರಿಗೆ ಜೀವನದ ಪ್ರೀತಿ, ಜೀವನವನ್ನ ಸಕಾರಾತ್ಮಕವಾಗಿ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಿ?
0: ನಾನು ಹೇಳುವುದಂದ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ತುಂಬಾ ಒಳ್ಳೆ ಹಾಡಿದೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದರಲ್ಲಿ ನಾಲ್ಕೂ ಘಟ್ಟಗಳನ್ನ ಬಹಳ ಚಂದವಾಗಿ ಹೇಳ್ಯಾರ. ಯಾವ ಘಟ್ಟನೂ ನಮ್ಮ ಆಯ್ಕೆದಲ್ಲ, ಅನಿವಾರ್ಯ ಘಟ್ಟನೆ ಎಲ್ಲವೂ. ಬಾಲ್ಯ ಇದ್ದಾಗ ದೊಡ್ಡವರಾಗ್ಬೇಕು ಅನಿಸ್ತದ, ಯೌವನ ಇದ್ದಾಗ ಮುಗಿಯಬಾರದು ಅನಿಸ್ತದ, ವಯಸ್ಕರ ಆಗ್ತಿದ್ದಂಗ ವೃದ್ಧಾಪ ಬರಬಾರದು ಅನಿಸ್ತದ, ವೃದ್ಧಾಪ ಬಂದಂಗ ಸಾಯಬಾರದು ಅನಿಸ್ತದೆ. ಇವೆಲ್ಲ ಸಹಜ ಮನೋಭಾವಗಳು, ಅದನ್ನ ಗೆದ್ದವ ಯಾರೂ ಇಲ್ಲ. ಆದರೆ ಅದರೊಂದಿಗೆ ಒಂದು ಏನಂತಾರ, ಶಾಂತಿ ಇಟ್ಕೊಂಡು ನಾವು ಇರುವಷ್ಟ ಕಾಲ ಸಂತೋಷದಿಂದ ಇರೋಣ, ಅದೇ ಸಂತೋಷ ಇನ್ನೊಬ್ಬರಿಗೆ ಹಂಚೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಠಿಣ ಏನಲ್ಲ ಅಂತ ನನ್ನ ಜೀವನ ಅನುಭವ ಹೇಳ್ತದೆ.

0: ಮಾರ್ಗದಲ್ಲಿ
1: ಮನಸ್ಸಿದ್ದಲ್ಲಿ ಮಾರ್ಗ,
2: ಮನಸ್ಸಿದ್ದಲ್ಲಿ ಮಾರ್ಗ ಅದನ್ನು ಮಾಡ್ರಿ ಅನ್ನೋದೇ ನನ್ನ.
1: ಅಂದ್ರೆ ಅದರಲ್ಲಿ ಎಲ್ಲರೂ ಒಂದು ರೀತಿ ಸುಖ ನೆಮ್ಮದಿಯನ್ನ ಕಾಣಬಹುದು. ಅಂದ್ರೆ ಒಂದು ಗೊಣಗಿಕೊಂಡೇ ಜೀವನ ತೆಗೆಯುವ ಬದಲಾಗಿ ಸಂತೃಪ್ತಿ ಸಮಾಧಾನದ ಜೀವನವನ್ನ ನಾವು ಆನಂದಿಸಬಹುದು.
2: ಖಂಡಿತ
1: ಅಂತ.
2: ಸಂತೃಪ್ತಿಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ನಾನು ಅನ್ಕೋತೇನೆ.
1: ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಿಮಗೆ ನಾನು ಕೇಳುವುದು ಅಂದ್ರೆ, ತಾವು ಮಾತಾಡ್ತಾ ಹೇಳಿದ್ರಿ ತಮ್ದು ಸಂಪ್ರದಾಯಸ್ಥ ಕುಟುಂಬ, ಗಂಡನ ಮನೆಯದಾಗ್ಲಿ ನಿಮ್ಮದಾಗ್ಲಿ, ಆ ಸಾಂಪ್ರದಾಯಿಕ ವಾತಾವರಣದಲ್ಲೇ ಹಬ್ಬ ಹರಿದಿನಗಳು ಆಚರಣೆ ಇದನ್ನೆಲ್ಲ ಮಾಡ್ಕೊಂಡೆ ಬಂದಿರಿ. ಸ್ವಪ್ನ ಅವರ ಒಂದು ಅಡಿಗೆಯಲ್ಲಿ ನಂದೊಂದು ಮಾಸ್ಟರ್ ಪೀಸ್, ಇದ್ ನಾನು ಬಹಳ ಚಲೋ ಮಾಡ್ತೀನಿ, ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟ ಪಡ್ತಾರ, ಯಾರು ಬಂದಾಗೂ ನಾ ಖುಷಿಲೇ ಮಾಡಿ ಹಾಕ್ತೀನಿ ಅಂತ ಅನ್ನುವಂತ ಒಂದು ವಿಷಯ ರೆಸಿಪಿ ಯಾವುದು?
2: ನಮ್ ಮಕ್ಕಳಿಗೆ ಅತ್ಯಂತ ಇಷ್ಟ ಆಗೋದು ಅಂತಂದ್ರೆ ನನ್ ಮಸಾಲೆ ದೋಸೆ. ಬಹಳ ಕ್ರಿಸ್ಪಿ ಆಗಿ ಮಾಡ್ತೀನಿ ಅಂತ ಹುಡುಗರು ಬಹಳ ಇಷ್ಟ ಪಡ್ತಾರ. ದೊಡ್ಡ ಮಗ ಲಂಡನ್ ನಿಂದ ಬರ್ಲಿ, ಬೇಕಾದ್ರೆ ಇವ ಸಣ್ಣ ಮಗ ಸೊಸಿ ಯಾರು ಬಂದ್ರು ಅಮ್ಮ ದೋಸೆಗೆ ನೆನಿ ಹಾಕಿ ಇಲ್ಲೋ ಹಿಟ್ಟು ಅಂತ ಹಿಂದಿನ ದಿನ ಫೋನ್ ಮಾಡಿ ಕೇಳೇ ಬಿಟ್ಟಿರ್ತಾರ. ಹಿಂಗಾಗಿ ಅದೇ ನನ್ ಮಾಸ್ಟರ್ ಪೀಸ್ ಅನ್ಲಿಕ್ಕೆ ಅಡ್ಡಿಲ್ಲ.
1: ಅಂದ್ರೆ ಬಹಳಷ್ಟು ವಿಶೇಷತೆಯಿಂದ ಮಾಡ್ತೀರಿ. ಹೋಟೆಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ
2: ಇಲ್ಲ. ನನ್ನ ಚಿಕ್ಕ ಸೊಸೆ ಹೇಳ್ತಾಳ ಇಲ್ಲಿ ಹೇಳ್ಬಹುದು ಅದನ್ನ ಅಂತಂದ್ರೆ, ಅಮ್ಮ ನಿಮ್ ದೋಸೆ ತಿಂದಾಗಿಂದ ನಾ ಹೋಟೆಲ್ ದೋಸೆ ತಿನ್ನೋದ ಬಿಟ್ಟೇನಿ, ನಂಗೆ ರುಚಿ ಹತ್ತುದಿಲ್ಲ ಅಂತ.
1: ನಿಜ ನಿಜ. ಅಂದ್ರೆ ಅದು ಯಾವಾಗ್ಲೂ ಮನೆಯ ಊಟ ಮನೆಯ ಅಡಿಗೆ ಅದರ ಸ್ವಾದಿಷ್ಟನೆ ಬೇರೆ. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಸ್ವಚ್ಛತೆ ದೃಷ್ಟಿಯಿಂದ ಆಯ್ತು, ಎಲ್ಲ ದೃಷ್ಟಿಯಿಂದ ಕೂಡ. ಧನ್ಯವಾದಗಳು ಸ್ವಪ್ನ ಕಟ್ಟಿ ಅವರೇ. ಬಹಳಷ್ಟು ನಿಮ್ಮ ಮಾತುಗಳನ್ನ ನಾವು ಕೇಳಿದ್ವಿ. ಕಥೆಯ ಬಗ್ಗೆ ಆಗ್ಲಿ, ನಿಮ್ಮ ಹವ್ಯಾಸ, ಓದು, ಆಧ್ಯಾತ್ಮಿಕ ಚಿಂತನೆ, ಈ ಎಲ್ಲ ವಿಷಯಗಳಿಂದ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಲೇಖನಿಯಿಂದ ಇನ್ನಷ್ಟು ಕಥೆಗಳು ಹೊರಗೆ ಬರಲಿ ಅಂತ ಈ ಮೂಲಕ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ.
2: ಧನ್ಯವಾದಗಳು ಮೇಡಮ್, ನಮಸ್ಕಾರ.
3: ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಮಾತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 12:30.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಹನ್ನೆರಡು ಗಂಟೆ 12:35 ಕೇಳಿ ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿ ಪಥ. ಕಾರ್ಯಕ್ರಮದಲ್ಲಿ ವಿಷಯ ಪ್ರಧಾನಮಂತ್ರಿ ಸೂರ್ಯಕಾರಿ ಯೋಜನೆ. 1:30 ಚೈತ್ರವನ ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರ್ ನಾರಾಯಣ. 3 ಗಂಟೆಗೆ FM 101.3 ಕಂಪನಾಂಕದ ಕಾರ್ಯಕ್ರಮಗಳು. ನಿಲಯದ ಸಂಜಯ್ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಪ್ರತಿಭೆಗಳ ಪಲಾಯನ ಕುರಿತು ವೇದಾಂತ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ರಾಕೇಶ್ ರಾಜಲ್ವಂಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ. ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಬಸವರಾಜ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:20 ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಗೀತೆಗಳು. 7:45 ಚಿತ್ರಗೀತೆಗಳು. 8 ಗಂಟೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ, ತಿಮ್ಮಪ್ಪ ಗಂಜಳ್ಳಿ ಮತ್ತು ರಮಾ ಕುಲಕರ್ಣಿ ಇವರುಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳು. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು. 9:30 ಬಯಲಾಟ, ಮಹಿಷಾಸುರ ಮರ್ದಿನಿ. ಪ್ರಸ್ತುತಿ ದೇವದುರ್ಗ ತಾಲೂಕಿನ ಕ್ಯಾದಿಗೆರ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ CR ವ್ಯಾಸ್ ಅವರ ಹಾಡುಗಾರಿಕೆ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 12:35 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷ್ ರಾಜ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿಯೇ.

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗ್ರೆ, ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ, ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
3: ನಮಸ್ಕಾರ
1: ಅನುಷಾ. ಈ ವರ್ಷದ ಧ್ಯೇಯ ವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ?
3: ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡುವುದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು ನೋಡಿದ್ದೀರಾ, ಹಿಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲುಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರಲ್ಲಿ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇದು.
1: ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನು ಮಾಡಬೇಕು ನಮ್ಮಗಳ ಆರೋಗ್ಯಕ್ಕಾಗಿ, ಪರಿಸರವನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ?
2: ನಮ್ಮ ಆರೋಗ್ಯ ಅಂತ ಬಂದರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂತಹ ನೀರು, ಮತ್ತೆ ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತೆ ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ 4 ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬಾ ಸರಳವಾಗಿ ಹೇಳೋದಾದ್ರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನ ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆ ಕೆಲವು ಬಿಲ್ಗಳನ್ನು ನೋಡಿದ್ರೆ ಆಕ್ಸಿಜನ್ ಬಿಲ್ ಅಂತಾನೆ ಒಂದು 10,000, 20,000, 30,000 ಹಾಕಿರ್ತಾರೆ. ಅಂದ್ರೆ ಕೆಲವೇ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ಟರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನ ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನ ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂತಹ ಊಟ, ನಮ್ಮನ್ನು ಸ್ಪರ್ಶಿಸ್ತಕ್ಕಂಥ ಉಷ್ಣತೆನೂ ಕೂಡ ಕಲುಷಿತಗೊಂಡಿದೆ. ಸೊ ಈ ಒಂದು ಜೀವನ ಶೈಲಿ ಮತ್ತು ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ ಪ್ರಭಾವದಿಂದ ಬರೀ ಮನುಷ್ಯರಷ್ಟೇ ಅಲ್ಲದೆ ಇಡೀ ಸಕಲ ಜೀವಚರಗಳಿಗೂ, ಅಂದರೆ ಎಂಟೈರ್ ಫ್ಲೋರಾ ಮತ್ತು ಫ್ಲಾನಾ, ಅಂದರೆ ಸಸ್ಯ ಜೀವರಾಶಿ, ಪ್ರಾಣಿ ಜೀವರಾಶಿ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನೂ ಅಂತ್ಯ ತಲುಪಿಲ್ಲ. ಈಗ ಅಟ್ಲೀಸ್ಟ್ ಈಗಲಾದ್ರೂ ನಾವು
1: ಎಚ್ಚೆತ್ತುಕೊಂಡು
2: ಇವುಗಳ ಒಂದು ಗುಣಮಟ್ಟವನ್ನು ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು ಅವುಗಳನ್ನು ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ, ಅಂದರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಈಗಾಗಲೇ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಲುವೆ ಇಲ್ಲದೆ ಇದ್ದಂಗಾಗತ್ತೆ. ಆ ಒಂದು ಲಿಸ್ಟ್ಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ನಾವು ಅರ್ತುಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ.
1: ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ ಗಳನ್ನ ಹೊತ್ತು ಹೊತ್ತು ಓಡಾಡಬೇಕಾಗತ್ತೆ, ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರಡು ಮಾಡಿಬಿಡ್ತಾ ಇದೀವಿ.
2: ಒಂದಾನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯಾದಾಗ ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನ, ಕೊಳ್ಳಗಳನ್ನ, ನದಿಗಳನ್ನ, ಸರೋವರಗಳನ್ನ. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗೆದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನ ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರಾಗ್ತಿದ್ದ ಹಾಗೇನೆ, ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆನೆ ನದಿ ತೀರಗಳು, ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತೆ ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನು ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಜಲವನ್ನ ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿದೆ ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದು ಎರಡು ಕಡೆಯಲ್ಲಿ ಸಿಗುತ್ತೆ, ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನು ತಯಾರಿಸ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತು ಗಿಡಗಳು, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ ಶೇಕಡ 18% ಆಮ್ಲಜನಕವನ್ನು ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂತಹ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನು ಕಡಿದು ಭೂಮಿಯನ್ನು ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದರೆ, ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನು ಕೊಡ್ತಾ ಹೋದರೆ ಸಮುದ್ರದ ತಲಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು, ಮರಗಳನ್ನು ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದರೆ ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ, ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ಥ್ ಪಿಕ್ಚರ್ಗಳನ್ನು ನಾವು ನೋಡಿದರೆ ಭೂಮಿಯ ಶೇಕಡ 35% ಭೂಮಿ ಈಗಾಗಲೇ ಮರುಭೂಮಿ ಆಗಿಬಿಟ್ಟಿದೆ. ಮತ್ತು ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೇನು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ಕಟ್ಟಲುಗಳಲ್ಲೇ ಇರಬೇಕು ಅಂತಿರ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನು ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿಗೋಸ್ಕರ ಭೂಮಿಯ ಮೇಲೆ ಅರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಅರಿತಕ್ಕಂತಹ ಸಬ್ ಸರ್ಫೇಸ್ ಫ್ಲೋ, ಮತ್ತು ಭೂಮಿಯ ಆಳದಲ್ಲಿ ಹರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತು ಸಬ್ ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಭೂ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಭೂ ಮೇಲ್ಮೈ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂಥ ಮರಗಳು ಕೆಲವು ದಿನಗಳು ಇರಬಹುದು, ಆದರೆ ನಾವು ಅವುಗಳ ನೀರನ್ನು ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯಕ್ಕೆ ಹೋಗಲ್ಲ. ಯಾಕಂತೇಳಿದ್ರೆ ನೀರು ಮತ್ತು ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗುತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳುತ್ತೆ ಒಂದು ಮರ, ಭೂಮಿಯಿಂದ ನೀರನ್ನು ಮತ್ತು ಪೋಷಕಾಂಶಗಳನ್ನು, ಅದು ಖನಿಜ ಲವಣಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ತೆಗೆದುಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ.
1: ಈಗ
2: ಅದೇನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಕಲ್ಲಿದ್ದಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅದೇ ಮಟ್ಟದಲ್ಲಿ ಭೂಮಿಯಿಂದ ಮರಕ್ಕೆ ನೀರು ಸಿಗಬೇಕು. ಯಾಕಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ ನೀರು, ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡಿರ್ತಾನೆ, ಒಂದು ಆಹಾರವಾಗಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದರೆ 6CO2 + 6H2O ಗಿವ್ಸ್ C6H12O6 + ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೊ ಬಂದಿದ್ದೀವಿ. ಅಂದರೆ ಆಮ್ಲಜನಕ ಉತ್ಪತ್ತಿ ಆಗಬೇಕು ಅಂದರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು. ಬಟ್ ಆ ನೀರನ್ನು ನಾವು ಮರಗಿಡಗಳಿಗೆ ಕೊಡ್ತಾ
1: ಇಲ್ಲ,
2: ನಾವೇ ಉಪಯೋಗಿಸ್ಕೊಂತಾ ಇದ್ದೀವಿ.
1: ಅದರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತಾನೂ ಕೆಲವೊಂದ್ ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು, ನಾವು ಈ ಪರಿಸರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ.
2: ಜೀವನ ಅಂತ ಹೇಳಿದ್ರೆ ನಮ್ಮ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂತ ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ದೂರದಲ್ಲಿದ್ರೆ ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂಥ ಸಮಯ ಜಾಸ್ತಿ ಆದರೆ ಕೆಲವು ಸಮಯಗಳು ನಾವು ವಾಹನಗಳನ್ನ ಬಳಸ್ಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಲಿ, ಪರಿಸರದಗೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡದೇ ಇರೋ ರೀತಿಯಲ್ಲಿ, ಯಾಕಂದ್ರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ.
1: ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು. ಇಲ್ಲ ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು. ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀನಿ.
2: ಹೌದೌದು, ಸೊ ನೀವ್ ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇನೆ ನಮ್ಮ ಕೆಲಸ ಎಲ್ಲಿದೆಯೋ ಅದ್ರ ಹತ್ರದಲ್ಲೇ ಮನೆ ಮಾಡಿಕೊಂಡ್ರೆ ನಾವು ನಡ್ಕೊಂಡೇ ಓಡಾಡಬಹುದು ಅಥವಾ ಒಂದು ಸೈಕಲಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗಲಿಲ್ಲ ಅಂತ ಹೇಳಿದ್ರೆ ದೂರದಲ್ಲಿದ್ದರೆ ನಾವು ಸಾಧ್ಯವಾದಷ್ಟು ನೀವು ಹೇಳಿದಂತಹ ಕಾರ್ ಪೂಲಿಂಗ್ ಮಾಡ್ಬೋದು ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತು ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತಿದ್ದೇವೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರೂ ಆದರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂಥ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ನಾವು ಬಳಸಬಹುದು,
1: ಯೂಸ್ ಮಾಡಬಹುದು.
2: ಅದನ್ನು ಚಾರ್ಜಿಂಗ್ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರಬಹುದು ಅಥವಾ ಸೋಲಾರ್ ಎನರ್ಜಿ ಆಗಿರಬಹುದು ಅಥವಾ ವಿಂಡ್ ಎನರ್ಜಿ ಆಗಿರಬಹುದು ಇವುಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರ್ಬೋದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರುಮನೆ ಅನಿಲಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡಬಹುದು. ಹಸಿರುಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂಥ ಉಷ್ಣತೆಯನ್ನು ನಾವು ತಾಪಮಾನವನ್ನ ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಸಾಕಷ್ಟು ನಿಯಂತ್ರಿಸಬಹುದು.
1: ಮತ್ತೆ ಇನ್ನೊಂದು ತುಂಬಾ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗ್ಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗ್ಲಿ ಅಂತ ಅಂದ್ರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಅಂತ.
2: ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಂಡಿಡಿದಾಗ ಅಥವಾ ಈ ಪಾಲಿಮರ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮಗಿರಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ ಅನ್ನೋದು ತುಂಬ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ ಪ್ರತಿಯೊಂದು ಟಿಶ್ಯೂ ಅಲ್ಲಿ ಪ್ಲಾಸ್ಟಿಕ್ ರೆಮ್ನೆಂಟ್ಸ್ ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳನ್ನು ನಾವು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಿದರೆ ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಕಂಡುಬಂದಿದೆ.
1: ಇನ್ನೂ ಹುಟ್ಟದಿರೋ ಮಗುವಿನ ಮೆದುಳಲ್ಲಿ ಪ್ಲಾಸ್ಟಿಕ್
2: ಇದೆ, ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬ ತೆಳುವಾಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳು ಪರಿಸರಕ್ಕೆ ನಾವು ಬೀಸಾಕಿದಾಗ, ಎಲ್ಲಂದ್ರಲ್ಲಿ ಬೀಸಾಕ್ತೀವಿ, ಅಲ್ಲಿ ಬೀಸಾಕಿದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸಿಂದ, ಗಾಳಿ ಬೀಸೋದು, ಯಾವುದೋ ಮರಕ್ಕೆ ಸಿಕ್ಕಾಕೊಳ್ಳೋದು, ಯಾವುದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು, ಯಾರೋ ನಡೆಯೋದು, ಯಾವುದೋ ವೆಹಿಕಲ್ಗಳು ಹೋಗೋದು, ಈ ಥರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 μm ತನಕನೂ ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ಗಳಾಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳು ಅಂದರೆ ಅದು 10 nanometers, ಅದು ನ್ಯಾನೋಮೀಟರ್ಸ್ ಈ ಥರ ಆಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳಾದರೆ ಅವು ಗಾಳಿ ಜೊತೆ ಸೇರ್ಕೊಂಬಿಡುತ್ತೆ, ಅಂದರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನನ್ನು ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರಿಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬೋದು. ಈಗ ನಾವು ಕೆಲವು ಮಕ್ಕಳನ್ನು ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರು ಅಥವಾ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ಥರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂಥ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಗಳನ್ನು ನೋಡ್ತಿದ್ದೀವಿ. ಅಂಥ

0: ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನ ನಾವು ಪರೀಕ್ಷೆ ಮಾಡಿದ್ರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕಾಗ್ತಾ ಇಲ್ಲ ಇವತ್ತೊಂದು ದಿವಸ. ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇಡೀ ಜೀವ ಪ್ರಾಣಿ ಪಕ್ಷಿಗಳಿಗೆ. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದು ಅಂದರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅದೇ ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇಣು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೆ ಉಸಿರಾಡೋಕ್ಕಾಗದೆ ಸತ್ತೋಗಿರೋದು, ಕೊಳ್ತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ಥರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ನಾವು ಮಾಡಬೇಕಾಗಿರೋದೇನೆಂದರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತು ರೆಡ್ಯೂಸ್ ಇಟ್, ಅಂದರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ. ಮತ್ತು ನಾವು ಅದನ್ನು ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್, ಕಸ ವಿಲೇವಾರಿ ಮಾಡಿದಾಗ, ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ, ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗಾಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ತಪ್ಪಿಸಬಹುದು.
1: ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತೆ ನನಗೆ ಇದು ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗಲೂ ಕೂಡ ಎಷ್ಟೋ ಕಡೆ ಹಸಿ ಕಸ ಒಣಕಸ ಬೇರ್ಪಡಿಸ್ತಾ ಇಲ್ಲ ಇನ್ನೂ ಕೂಡ. ನಮ್ಮ ಮುನಿಸಿಪಾಲಿಟಿ ಇರಬಹುದು, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯಿತಿಗಳಿರಬಹುದು, ಅಥವಾ ಗ್ರಾಮ ಆಡಳಿತ ಅವರು ಇರಬಹುದು, ಯಾರೇ ಇರಬಹುದು, ಪ್ರತಿದಿನ ಅವ್ರು ಹೇಳ್ತಾರೆ ಎಲ್ಲಾ ಕಸವನ್ನ ಬೇರೆ ಮಾಡಿ, ಹಸಿ ಕಸ ಒಂದು ಕಡೆ ಹಾಕಿ, ಒಣಕಸ ಒಂದು ಕಡೆ ಹಾಕಿ. ಈ ಕಸ ವಿಂಗಡಣೆ ಬಗ್ಗೆ ಹೇಳೋದಾದ್ರೆ,
0: ಭೂಮಿ ಒಂದು ಆರೋಗ್ಯಕರವಾದಂತಹ ಭೂಮಿ ಆಗಿರಬೇಕು ಅಂದ್ರೆ ಭೂಮಿಯ ಮಣ್ಣಿನಲ್ಲಿ ಒಂದಿಷ್ಟು ಲಕ್ಷಣಗಳಿರುತ್ತೆ. ಆರೋಗ್ಯವಾದ ಭೂಮಿ ಅಂತ ಹೇಳಿದ್ರೆ ಆ ಭೂಮಿಯ ಮಣ್ಣನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ 25% ನೀರು, 5% ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ವಸ್ತುಗಳು, 25% ಏರ್ ಗಾಳಿ, ಮತ್ತು 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗುತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನು ನಾವು ವೇಸ್ಟ್ ಮಾಡಿದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಸಾವಯವ ವಸ್ತು, ಅಥವಾ ಸಾವಯವ ಅಂದರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳ ಜೊತೆ ಹೋದರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನ ನೋಡಬೇಕಾಗತ್ತೆ.
1: ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಈ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲಾರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದು ರಿಮೋಟ್ ಇರುತ್ತೆ, ಎಷ್ಟೊಂದು ಚಾರ್ಜರ್ಸ್ ಇರುತ್ತೆ, ಇದನ್ನೆಲ್ಲಾನು ಕೂಡ ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡಬೇಕಾಗತ್ತೆ.
0: ಹೌದು, ಖಂಡಿತವಾಗಿ. ಸಿ, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದು ಮೊಬೈಲ್ ತಗೊಂಡ್ರೆ ಅದು 50 ವರ್ಷ 100 ವರ್ಷ ಬರಲ್ಲ. ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5 to 10 ಇಯರ್ಸಲ್ಲಿ ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮಗೆ ಯೂಸ್ ಆಗೋ ಚಾನ್ಸಸ್ಸು ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅದರದೇ ಆದಂಥ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ತಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಎಸರಿಸಬೇಕು ಅಂತ ಹೇಳಿದ್ರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಂ ಮತ್ತು ಪಾದರಸ, ಮರ್ಕ್ಯುರಿ. ಇವುಗಳೇನಾಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕಿದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನು ಮಾಡುತ್ತೆ. ಸೊ ಅದು ನಮಗೆ ವಿಷವಾಗಿಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳು ಹೋಗಿ ಸೇರ್ತಕ್ಕಂತಹ ಜಾಗ, ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲು ಹಾಕ್ಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲ ಬೀಸಾಕಿರ್ತೀವಿ ಅದು ಅವುಗಳೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ. ಇಂಥ ಜಾಗದಲ್ಲಿ ಅದರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂತಹ ಜನರಲ್ಲಿ ಈ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡು ಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್ ಚಾನಲ್, ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ
1: ವೃಷಭಾವತಿ
0: ನದಿ ಆಗಿದ್ದು ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 meters ಈ ಕಡೆ 100 meters ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲಾ ತರದ ಪಾಯ್ಸನ್ಗಳು ಸಹ ಆ ಬೋರ್ವೆಲ್ ವಾಟರ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಸಂಸ್ಕರಿಸದೆ ಅದನ್ನ ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲ ವಿಷಗಳು ಇದೆ, ಅಂದ್ರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಇಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನ ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಅಂದ್ರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು, ಮತ್ತೆ ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ಈ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನ್ಸುತ್ತೆ, ನಾವು ಪ್ರತಿಯೊಬ್ಬರೂ ಸಹ ಪ್ರತಿದಿನನೂ ಮಿನಿಮಮ್ 400 mg ಅಷ್ಟು ವಿಷವನ್ನ ಸೇವಿಸ್ತೀವಿ.
1: ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಇರೋದ್ರಿಂದ, ಮತ್ತೆ ಪ್ಲಾಸ್ಟಿಕ್ ನ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಸದೆ ಇರೋದ್ರಿಂದ, ಅದಕ್ಕೆ ನೋ ಅಂತ ಹೇಳೋದ್ರಿಂದ, ಮತ್ತೆ ಈ ಕಸ ವಿಂಗಡಣೆ ಮಾಡೋದ್ರಿಂದ, ಈ ವೇಸ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ, ಮತ್ತೆ ಅಂತರ್ಜಲವನ್ನ ಆದಷ್ಟು ನಾವು ವೃದ್ಧಿಸೋದ್ರಿಂದ, ಮಳೆ ನೀರು ಕೊಯ್ಲು ಆ ತರದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನ ವೃದ್ಧಿಸೋದ್ರಿಂದ, ನಮ್ಮ ಇಂಧನವನ್ನ ನಾವು ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಅಥವಾ ನಮ್ಮ ಮನೆಯನ್ನ ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ ಅಂದ್ರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು.
0: ಹೌದು
1: ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬಾ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ?
2: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ IAP ರೆಕಗ್ನೈಸ್ ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯರ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ, ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್, ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ.
1: ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
2: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ

ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು ಆಲ್ ಸೀಸನ್ ರಸ್ತೆ ನಿರ್ಮಾಣ, ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ, ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ %60 ಮತ್ತು ರಾಜ್ಯ ಸರ್ಕಾರಗಳು %40 ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ, ಗುರಿ, ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ, ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್, ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್, ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುಣಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂಥ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ, ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ: 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014ರವರೆಗೆ 82% ಪ್ರಗತಿ, ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1,700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು September 2022ರವರೆಗೆ ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು: ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ, ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್

0: ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ: ಇದುವರೆಗೆ 771,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ 42% ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ 45% ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8, 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ, ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
2: ಬಹುತ್ ಖುಷಿ ಸಾಥ್ ಪೂರೆ ಆಕಾಶವಾಣಿ ಪರಿವಾರ ಬಧಾಯಿ ದೇತಾ ಹೂ. 90 ಸಾಲ ಆಪ್ನೆ ಪೂರಾ ಕಿಯಾ ಹೈ. 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾ ಹೈ. ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ. ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರ ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ, ಮೇರಾ ಯೇ ಶುಭಕಾಮನಾ.
1: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು ಶೌಚಾಲಯ, ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದಾರೆ.

ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು ಈ ನೈಸರ್ಗಿಕ ವಿಕೋಪದಲ್ಲಿ 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣಾ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ ಒಂದು ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಆಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: ಫ್ರೀಡಂ ಅಂದ್ರೆ ಏನು?
1: ಅವರ ಹಾಗೂ ಎಂಸಿ ಬಿಜು ಹಾಡಿದ ಪಾರು ಪಾರ್ವತಿ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಅಶ್ವಿನ್ ಹಾಗೂ ಸಂಗಡಿಗರ ಕಂಠದಲ್ಲಿ ಕೇಳಿ ಗ್ರೇಗ್ ಗ್ರೇಮ್ಸ್ ಚಿತ್ರದಿಂದ ಈ ಒಂದು ಹಾಡನ್ನ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಕೃಷ್ಣ ಯಾರನ್ನ ಅತ್ಯಂತ ಪ್ರೀತಿಸ್ತಾನೋ ಶಿವ ಅವರನ್ನ ಬಹಳ ಪ್ರೀತಿಯಿಂದ ಆಧರಿಸ್ತಾನೆ. ಕೃಷ್ಣ ಭಕ್ತರು ಶಿವನನ್ನ ಧ್ಯಾನಿಸ್ತಾರೆ, ಅಂದ್ರೆ ಹರಿಹರ ಅಭೇದವನ್ನ ಕವಿ ಬಹಳ ಚೆನ್ನಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಇಲ್ಲಿ ಭೃಂಗೀಶನಿಗೂ ಗರುಡನಿಗೂ ನಡೆಯುವಂತಹ ಸಂಭಾಷಣೆಯನ್ನ ಕವಿ ಬಹಳ ಚೆನ್ನಾಗಿ ವರ್ಣಿಸ್ತಾ ಇದ್ದಾನೆ ಸಂವಾದದ ರೂಪದಲ್ಲಿ.

ಆ ಭೃಂಗೀಶ ಬಂದು ಕರ್ಣನ ಹತ್ರ, ಏನಪ್ಪ ಈ ರುಂಡಮಾಲೆಯನ್ನು ಎಲ್ಲಿ ತಗೊಂಡು ಹೋಗ್ತಾ ಇದೀಯಾ? ಇವನ ಸೋದರನಾದಂತಹ ಸುಧನ್ವನ ತಲೆಯನ್ನ ನಮ್ಮ ಪರಮೇಶ್ವರ ಇಲ್ಲೇ ಇಟ್ಕೊಂಡಿದ್ದಾನೆ, ಬಾ ಅಣ್ಣನ ಜೊತೆಯಲ್ಲಿ ತಮ್ಮನ ರುಂಡವೂ ಇರ್ಲಿ ಅಂದ್ರೆ, ಗರುಡ ಹೇಳ್ತಾನೆ ನಮ್ಮ ಸ್ವಾಮಿ ಪ್ರಯಾಗದಲ್ಲಿ ಹಾಕೋದಕ್ಕೆ ಹೇಳಿದ್ದಾನೆ, ಶಿವನಿಗೆ ಕೊಡಕ್ ಹೇಳಿಲ್ಲ, ಆದ್ದರಿಂದ ನಾನು ಅಲ್ಲಿಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಒಂದ್ಸಲ ರಕ್ಕೆಯನ್ನು ಬಡಿಸ್ಬಿಟ್ರೆ ಆ ಭೃಂಗೀಶ ಸುಸ್ತಾಗ್ಬಿಟ್ಟ. ಈ ರೀತಿಯಾಗಿ ಸುಸ್ತಾಗಿ ಬೆಂಡಾಗಿ ಬಂದು ಅಭವಂಗೆ ಭೃಂಗಿಪಂ ಭಿನ್ನಯಿಸುತ್ತೀರಿ ಅಂತ ಅದು ಪರಮೇಶ್ವರನಿಗೆ ಹೇಳಿದಾಗ ಗಿರಿಜೆಗೆ ನಗು ಬಂದ್ಬಿಡ್ತು. ಅಲ್ಲಪ್ಪ ಗರುಡನಗಿರೋ ಸ್ವಾಮಿ ಭಕ್ತಿ ನಿಮಗಿಲ್ವಲ್ಲೋ, ತಗೊಂಬ ಅಂದ್ರೆ ಹೇಗಾದ್ರು ತಗೊಂಬರ್ಬೇಕಾಗಿತ್ತು, ಆಯ್ತು ಅಂತ ನಗು ಬಂದ್ಬಿಡ್ತು. ಅವಾಗ ಶಿವ ಅವನನ್ನ ಲಜ್ಜಿತನಾಗಿರೋದನ್ನ ನೋಡ್ಬಿಟ್ಟು, ಪರವಾಗಿಲ್ಲ ಬಿಡು, ಆ ಗರುಡನ ಪರಾಕ್ರಮದ ಮುಂದೆ ನಿಂದೇನು ನಡೀಲಿಲ್ಲ, ಪರವಾಗಿಲ್ಲ, ನಾನು ವೃಷರಾಜಂಗೆ ನಮ್ಮ ನಂದಿಕೇಶ್ವರನಿಗೆ ಹೇಳ್ತೀನಿ, ಅವನು ಹೋಗಿ ತಗೊಂಬರ್ಲಿ ಅಂತ ಹೇಳ್ಬಿಟ್ಟು ನಂದಿಕೇಶ್ವರನ ಹತ್ರ ನೀನು ಹೋಗಿ ತಗೊಂಬ ಅಂತ ಹೇಳಿದಾಗ ನಂದಿಕೇಶ್ವರ ಪುನಃ ಗರುಡನ ಬಳಿಗೆ ಬಂದಿದ್ದಾನೆ.

ನಂದಿಕೇಶ್ವರನು ಹೋದಾಗಲೂ ಕೂಡ ಅವನು ಕೊಡಲಿಲ್ಲ. ನಂದಿಕೇಶ್ವರನ ಒಂದು ಬೀಸುಗಾವ್ಯ, ಅವನ ಗಾಳಿ ಮತ್ತೆ ಗರುಡನ ವೇಗ ಎರಡೂ ಸೇರ್ಕೊಂಡ್ರೂ ಕೂಡ ಏನು ಮಾಡಕ್ಕಾಗಲಿಲ್ಲ. ಆಮೇಲೆ ಅದೆರಡೂ ಕೂಡ ಆ ತಲೆಯನ್ನು ತಡಿತಾ ಇದ್ರು. ಗರುಡ ವೇಗವಾಗಿ ಆಯಾಸವಾದರೂ ಕೂಡ ಹೋಗಿ ಆ ಪ್ರಯಾಗದಲ್ಲೇ ಅದನ್ನು ಹಾಕಿಬಿಟ್ಟ. ಕಲಿವೀರನ ಶೌರ್ಯವನ್ನೇ ಹಾಕುವಂತೆ ಹಾಕಿಬಿಟ್ಟಿದ್ದಾನೆ.

0: ಕವಿ ಈ ಪದ್ಯದಲ್ಲಿ ಆಕಾರದ ಪ್ರಾಸವನ್ನ ಎಷ್ಟು ಚೆನ್ನಾಗಿ, ಆ ಗರುಡ, ಆ ಶಿರ, ಆ ಪ್ರಯಾಗದ ಜಲ, ಆ ಗಗನ ಬಿಸುಟ, ಆ ಕೃಷ್ಣ, ಆಗಳು, ಆ ತಲೆ, ಆ ವೃಷಭ, ಆ ಗಿರೀಶ, ಆ ರಾಜೀಪ ಸಭೆ, ಆ ಗೋಪತಿ, ಆ ರುಂಡಮಾಲೆ, ಆ ಗೌರಿ, ಆನಂದ, ಆ ಶಂಕರ, ಹೀಗೆ ಎಲ್ಲವನ್ನು ಬಹಳ ಸ್ವಾರಸ್ಯವಾಗಿ ಒಂದೊಂದನ್ನು ಕೂಡ ಆಕಾರದ ಪ್ರಾಸದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಹೀಗೆ ಪುನಃ ತಲೆಯನ್ನ ನಂದಿಕೇಶ್ವರ ತಗೊಂಬಂದು ಶಿವನಿಗೆ ಕೊಡೋಣ. ಶಿವ ಆ ಸಭೆಯಲ್ಲಿ ಎಲ್ಲೆದರಲ್ಲೂ ತಲೆಯನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾನೆ. ಗೌರಿಗೂ ಕೂಡ ಬಹಳ ಸಂತೋಷವಾಗಿದೆ. ಆಮೇಲೆ ಅದನ್ನ ತನ್ನ ರುಂಡಮಾಲಿಗೆ ಶಿವ ಸುರಥನ ತಲೆಯನ್ನ ಧಾರಣೆ ಮಾಡಿದ್ದಾನೆ.
1: ಈ

ಹೀಗೆ ಈ ಕಡೆಯಲ್ಲಿ ಸುಧನ್ವ ಸುರಥ ಇಬ್ಬರೂ ಕೂಡ ಅರ್ಜುನನ ಯುದ್ಧದಲ್ಲಿ ಸತ್ತೋದ್ರು ಅಂತ ತಿಳ್ಕೊಂಡಾಗ ಹಂಸಧ್ವಜನಿಗೆ ಸಿಟ್ಟು ಬಂದು ಇವತ್ತು ಕಾಯಂ ವಾ ಪಾತಯಾಮಿ ಕಾರ್ಯಂ ವಾ ಸಾಧಯಾಮಿ ಎನ್ನುವುದರಲ್ಲಿ ಈ ಶರೀರ ಬಿಡಬೇಕು ಇಲ್ಲ ಅರ್ಜುನನಿಂದ ನಾನು ಗೆಲವನ್ನು ಪಡಿಬೇಕು ಅರ್ಜುನನ ಸಂಹಾರ ಮಾಡಬೇಕು ಅನ್ನುವಂಥ ನಿಶ್ಚಯ ಮಾಡಿಕೊಂಡು ಹಂಸಧ್ವಜನೇ ಯುದ್ಧಕ್ಕೆ ಸೇನಾ ಸಮೇತನಾಗಿ ಬಂದಿದ್ದಾನೆ.

ಹಂಸಧ್ವಜ ಯುದ್ಧಕ್ಕೆ ಬಂದಾಗ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಈಗ ಹಂಸಧ್ವಜನ ಯುದ್ಧದಲ್ಲಿ ಬಹುಶಃ ಲೋಕದಲ್ಲೇ ಪ್ರಳಯವಾಗ್ಬಿಡುತ್ತೆ ಕಾಣುತ್ತೆ, ಅಷ್ಟು ರೋಷದಲ್ಲಿದ್ದಾನೆ. ನೋಡಿದ್ರೆ ರವಿ ಮಂಡಲವೇ ನಡುಗ್ತಾ ಇದೆ. ಆ ಭಟರ ಒಂದು ರಭಸಕ್ಕೆ ಇವತ್ತು ಪ್ರಳಯವಾಗತ್ತಾ ಅಂತ ಹೇಳ್ಬಿಟ್ಟು ಭೂಮಿಯೆಲ್ಲ ಅದರ್ತಾ ಇದೆ. ದೇವತೆಗಳು ಸ್ವರ್ಗದಲ್ಲಿ ಜಾಗ ಏನಿದೆ ಸ್ವಾಮಿ, ಇಷ್ಟು ಜನರು ಒಟ್ಟಿಗೆ ಸತ್ತು ಬಂದ್ಬಿಟ್ರೆ ಅಂತ ದೇವತೆಗಳೆಲ್ಲ ನಡುಗ್ತಾ ಇದ್ದಾರಂತೆ. ಹೀಗೆ ಪ್ರಪಂಚವೇ ಒಂದು ರೀತಿ ಗಾಬರಿ ಆಗ್ಬಿಡ್ತು ಅಂತ ಹೇಳಿ ಅಂಥ ರೋಷ ಹಂಸಧ್ವಜನಿಗೆ ಬಂದಿದೆ. ಕೃಷ್ಣ ಯೋಚನೆ ಮಾಡ್ದ, ಈ ಹಂಸಧ್ವಜ ಈಗ ಯುದ್ಧ ಮಾಡುವಂತಹ ಸಂದರ್ಭವಲ್ಲ, ಇವನು ಬಹಳ ಕಾಲ ಉಳಿಬೇಕು, ಇವನು ಮಹಾವಿಷ್ಣು ಭಕ್ತ, ಇಂಥವರು ಭೂಮಿಯಲ್ಲಿ ಬಹಳ ಕಾಲ ಇರಬೇಕು ಅಂತ ಹೇಳಿಬಿಟ್ಟು ಹಂಸಧ್ವಜನನ್ನ ಸಮಾಧಾನ ಮಾಡುವುದಕ್ಕೆ ತಾನೇ ರಥದಿಂದ ಇಳಿದುಬಿಟ್ಟು, ಹಂಸಧ್ವಜ ನೀನು ಯುದ್ಧ ಮಾಡುವುದು ಬೇಡ, ಪಾಂಡವರ ಜೊತೆಯಲ್ಲಿ ನೀನು ಸೌಹಾರ್ದವನ್ನು ಮಾಡಿಕೊ ಅಂತ ಹೇಳಿ, ಇಬ್ಬರಿಗೂ ಸೌಹಾರ್ದವನ್ನು ಮಾಡಿಸಿ ಅಂತ ಹೇಳಿ ಪರಮಾತ್ಮನೇ ರಥದಿಂದ ಇಳಿದು ಹಂಸಧ್ವಜನ ಕಡೆಗೆ ಬರ್ತಾ ಇದ್ದಾನೆ.

ಹಂಸಧ್ವಜ ಯುದ್ಧಕ್ಕೆ ನಿಂತುಕೊಂಡಾಗ ಕೃಷ್ಣನಿಗೆ ಅರ್ಥವಾಯಿತು, ಈಗ ಯುದ್ಧ ಆಗಬಾರದು ಸಾಕು ಅಂತ. ಅದಕ್ಕೋಸ್ಕರವಾಗಿ ಒಂದು ಸಿಂಹವನ್ನು ಸೋಲಿಸುವ ಗತಿಯಲ್ಲೇ ಧೈರ್ಯವಾಗಿ ಅವನು ಹೋಗ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಯಾವಾಗ ಕಾಲ್ನಡಿಗೆಯಿಂದ ಬಂದ ಅದನ್ನು ನೋಡ್ತಾ ಇದ್ದಾನೆ. ಎಂಥ ಸುಂದರ ಮೂರ್ತಿ ಈ ಮೇಘಶ್ಯಾಮಲ ಕೋಮಲನಾದಂತಹ ಕೃಷ್ಣ ಬರ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಹಂಸಧ್ವಜನಿಗೆ ತಡ್ಕೊಳಕ್ಕಾಗಲೇ ಇಲ್ಲ. ರಥದಿಂದ ಇಳಿದುಬಿಟ್ಟು ತನ್ನ ಕಡೆಗೆ ಬರ್ತಾ ಇದ್ದಾನೆ ಅಂತಂದಾಗ ತಾನು ರಥದ ಮೇಲೆ ಇರಬಾರ್ದು ಅಂತ ಹೇಳಿ ವರೂತದಿಂದ ಧುಮ್ಮಿಕ್ಕಿ ಅಂತ ತಾನು ರಥದಿಂದ ಹಾರಿಬಿಟ್ಟ. ಹಾರಿಬಿಟ್ಟು ಆ ಕೃಷ್ಣನ ಮುಂದೆ ಬಂದ್ಬಿಟ್ಟು, ದೇವ ಈ ಕಡೆಗೆ ಬಂದ್ರಲ್ಲ, ಇದು ಯಾತಕ್ಕೋಸ್ಕರ ಬಂದಿ, ದಯವಿಟ್ಟು ತಿಳಿಸ್ಬೇಕು ಅಂತ ಹೇಳಿ ಬಹಳ ಭಕ್ತಿಯಿಂದ ಕೇಳ್ತಾ ಇದ್ದಾನೆ. ಕೃಷ್ಣ ನಗುತ್ತಾ ಅವನಿಗೆ, ನೀನು ಈ ಮನೋವ್ಯಥೆಯೆಲ್ಲ ಬಿಡು, ನೀನು ಯುದ್ಧವನ್ನು ಸಾಕು, ಈ ಕ್ಷಾತ್ರ ತಾಮಸ ಬೇಡ, ನೀನು ಪಾಂಡವರ ಜೊತೆಯಲ್ಲಿ ಸ್ನೇಹವನ್ನು ಬಯಸಿಬಿಟ್ಟು ಅಶ್ವಮೇಧಕ್ಕೆ ನೀನು ಬೆಂಬಲಿನಾಗಿ ನಿಂತುಕೊಳ್ಬೇಕು ಅಂತ ಹೇಳಿ ಅವನಿಗೆ ತಿಳಿಸೋಣ. ಅದರಂತೆ ಹಂಸಧ್ವಜನು ಕೂಡ ಪಾಂಡವರ ಜೊತೆಯಲ್ಲಿ ಸೇರಿಕೊಳ್ತಾನೆ.

ಕಂಸಧ್ವಜನಿಗೆ ನೀನು ನಾನು ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಪಾಂಡವರಿಗೋಸ್ಕರವಾಗಿ ಸರ್ವಸ್ವವನ್ನು ಬಿಡೋಕೆ ತಯಾರಿದ್ದಾನೆ ಅಂತಂದಾಗ ಗೊತ್ತಿದ್ದು ನಿನ್ನ ಮಕ್ಕಳನ್ನ ಸುಮ್ಮನೆ ಕೊಲ್ಲಿಸ್ಬಿಟ್ಟಿಯಲ್ಲಪ್ಪ, ನೀನು ಅವತ್ತೇ ನನ್ನ ಮಾತನ್ನು ಕೇಳಬೇಕಾಗಿತ್ತು, ಈಗಲಾದರೂ ಕೂಡ ನಿನಗೆ ಬುದ್ಧಿ ಬಂತು, ಆಯಿತು ನನ್ನನ್ನು ಆಲಿಂಗಿಸು, ಅರ್ಜುನನನ್ನು ಆಲಿಂಗಿಸು, ಧರ್ಮರಾಜನ ಯಜ್ಞಕ್ಕೆ ನೀನು ಅನುಕೂಲನಾಗು ಅಂತಂದಾಗ ಹಂಸಧ್ವಜ ಬಹಳ ತಮಾಷೆಯಾಗಿ, ಸ್ವಾಮಿ ಕ್ಷತ್ರಿಯರು ಇದನ್ನು ಕುದುರೆಯಿಂದ ಶಕ್ತಿ ಇದ್ದವರು ಕಟ್ಟಬೇಕು ಅಂತ ಬರೆದಾಗ ಕಟ್ಟಿಬಿಟ್ವಿ, ಅಕಸ್ಮಾತ್ ಯುದ್ಧದಲ್ಲಿ ನಾವು ಸೋತ್ರೆ ವೀರ ಸ್ವರ್ಗ, ಇಲ್ಲದೇ ಇದ್ರೆ ನಾವು ಭೂಮಿಯನ್ನು ಆಳ್ತೀವಿ ಅನ್ನುವಂತಹ ಭಾವದಿಂದ ಮಾಡಿದ್ವಿ, ಆಯಿತು ಆ ತಪ್ಪನ್ನು ನಾನೀಗ ಮತ್ತೆ ಈಗ ನಾನು ವಿಮರ್ಶೆ ಮಾಡೋದಿಲ್ಲ, ಈಗ ನಾನು ಮಿತ್ರ ಭಾವದಿಂದ ಬಂದಾಯಿತು, ನೀನು ನನ್ನ ಕಡೆಗೆ ಇದ್ದ ಮೇಲೆ ನನಗೆ ಯಾವ ಪುತ್ರ ಶೋಕವೂ ಇಲ್ಲ. ಅದಕ್ಕೆ ಹೇಳ್ತಾನೆ, ಜಾಹ್ನವಿಯೊಳ ಆಳ್ದಂಗೆ ದಾಹ ಮೆತ್ತಣದು, ಗಂಗಾ ನದಿಯೆಲ್ಲ ಇರೋವನಿಗೆ ಬಾಯಾರಿಕೆ ಅಂದ್ರೆ ಅರ್ಥವೇನು ಅಂದ್ರೆ ಎರಡು ಭಾವ, ಗಂಗಾ ನದಿಯಂತೆ ನೀನು ಪವಿತ್ರನಾಗಿದ್ದೀಯಾ, ಗಂಗಾ ನದಿ ಎಲ್ಲವನ್ನೂ ಶಮನ ಮಾಡುವಂತೆ ನೀನು ಸಮಸ್ತವನ್ನು ಅನುಗ್ರಹಿಸ್ತೀಯಾ ಅಂತ ಹೇಳಿ ಆ ಭಗವಂತನಿಗೆ ಹೇಳ್ತಾ, ನಾನು ಖಂಡಿತವಾಗಿಯೂ ಕೂಡ ಯುದ್ಧಕ್ಕೆ ನಾನು ತಯಾರಾಗಿಲ್ಲ, ನಿನ್ನ ಮಾತಿನಂತೆ ನಾನು ಯುದ್ಧವನ್ನು ಕೈಬಿಡ್ತಾ ಇದ್ದೀನಿ ಅಂತ ಹೇಳಿದಾಗ ಕೃಷ್ಣ, ಆಯ್ತಪ್ಪ ನೀನು ನಮ್ಮೊಡನೆ ಸಖ್ಯವನ್ನು ಮಾಡು ಅಂತ ಹೇಳಿ ಅವನಿಗೆ ಉಪದೇಶ ಮಾಡ್ತಾ ಇದ್ದಾನೆ.

ಈಗ ನೀನು ನಮ್ಮ ಸಖ್ಯವನ್ನ ಸ್ವೀಕಾರ ಮಾಡುವಂತಂದಾಗ ನೀನು ಪಾರ್ಥನನ್ನ ಆಧರಿಸು, ಧರ್ಮರಾಜನ ಅಶ್ವಮೇಧಕ್ಕೆ ನೀನು ಸಹಾಯವಾಗಬೇಕು ಅಂತ ಹೇಳೋಣ. ಆ ಕೃಷ್ಣನ ಮಾತಿಗೆ ಅವನು ತನ್ನ ಎಲ್ಲ ಶೋಕವನ್ನು ಕೈ ಬಿಟ್ಟುಬಿಟ್ಟು ಕೃಷ್ಣ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಅವನು ಆ ದಯಾಸಾಗರನಂಥ ಕೃಷ್ಣನೂ ಕೂಡ ಅವನನ್ನು ಸಮಾಧಾನ ಪಡಿಸಿದ್ದಾನೆ. ವಿಜಯನನ್ನು ಕರೆದು ಮೈತ್ರಿಯಿಂದ ಆತನನ್ನು ಕೂಡಿಸಿದನು. ಅರ್ಜುನ, ನೀನು ಹಂಸಧ್ವಜ ಈಗ ಶತ್ರುಗಳಲ್ಲ, ನೀವಿಬ್ಬರು ಮಿತ್ರರು, ಇಬ್ಬರೂ ಧರ್ಮರಾಜನ ಅಶ್ವಮೇಧಕ್ಕೆ ಸಹಾಯಕರು ಅಂತ ಹೇಳಿ ಇಬ್ಬರಿಗೂ ಮೈತ್ರಿಯನ್ನು ಮಾಡಿದಾಗ ಅವನು ತನ್ನ ಸರ್ವಸ್ವವನ್ನು ಕೂಡ ಕೃಷ್ಣನ ಆಜ್ಞೆಯಂತೆ ಧರ್ಮರಾಜನಿಗೆ ಸಮರ್ಪಣೆ ಮಾಡಿದ್ದಾನೆ.

0: ಹೀಗೆ ಕೃಷ್ಣನ ಆಜ್ಞೆಯಂತೆ ಹಂಸಧ್ವಜ ರಾಜ ತನ್ನ ಬಂಧು ವರ್ಗದವರನ್ನ, ಸಚಿವ ಸಾಮಂತರನ್ನ, ಗುರು ಪುರೋಹಿತರನ್ನ, ಸಮಸ್ತ ಸೈನ್ಯವನ್ನೂ ಕೂಡ ಕೃಷ್ಣಾರ್ಜುನರಿಗೆ ಸಮರ್ಪಣೆ ಮಾಡಿದ್ದಾನೆ. ಸಮಸ್ತ ಭಂಡಾರವನ್ನ, ಆನೆ, ಕುದುರೆ, ಗೋವು, ಮಹಿಷಿಯರು, ಯುವತಿಯರು, ಸಮಸ್ತವೂ ನಿಮ್ಮದೇ ಅಂತ ಹೇಳಿಬಿಟ್ಟು ಅವನು ರಾಜ್ಯವನ್ನೇ ಸಮರ್ಪಣೆ ಮಾಡಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಕಡೆಯ ಮಾತೇನು, ಇನ್ನು ಹೆಚ್ಚಿಗೆ ಮಾತೇನು, ಸಪ್ತ ಪ್ರಕೃತಿ ಅಂತ ಹೇಳ್ತಾರೆ, ಸ್ವಾಮಿ, ಮಂತ್ರಿ, ಜನಪದ, ದುರ್ಗ, ದಂಡ, ಮಿತ್ರ, ಕೋಶ ಅಂತ ಹೇಳಿಗೆ ಸಪ್ತ ಪ್ರಕೃತಿಗಳು ಎಲ್ಲವನ್ನೂ ಕೂಡ ಅವನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟು ಕೃಷ್ಣ ಇಷ್ಟು ಕೂಡ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟು ಆ ಕೃಷ್ಣಾರ್ಜುನರಿಗೆ ಸಮರ್ಪಣೆ ಮಾಡಿಬಿಟ್ಟು ಇಲ್ಲಾಯಿತು, ಇನ್ನು ಮುಂದೆ ನಾನು ನಿನ್ನ ಅಪ್ಪಣೆಯಂತೆ ಧರ್ಮರಾಜನ ಕುದುರೆಯ ರಕ್ಷಣೆಗೆ ಅರ್ಜುನನ ಜೊತೆಯಲ್ಲಿ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವನು ಕೂಡ ಕುದುರೆಯ ರಕ್ಷಣೆಗೆ ಹೊರಟಿದ್ದಾನೆ. ಅವನು ಕೊಟ್ಟಂತಹ ಎಲ್ಲ ವಸ್ತುಗಳನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿಬಿಟ್ಟು ದೂತರ ಜೊತೆಯಲ್ಲಿ ಹಸ್ತಿನಾಪುರದ ಕಡೆಗೆ ಅವನು ಪ್ರಯಾಣ ಮಾಡಿದ್ದಾನೆ ಅಂತ ತಿಳಿಸುತ್ತಾ ಈ ಒಂದು ಸುರಥನ ಸಂಗ್ರಾಮದ ಕಥೆಯನ್ನು ನಾವು ಇವತ್ತು ಮಂಗಳ ಮಾಡ್ತಾ ಇದ್ದೀವಿ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್.

ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಭೆ, ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾರ್ಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18ರಂದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ ಎರಡು ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡು ಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ ಮೂರು ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತಲ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಕನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವ ರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು ತ್ಯಜಿಸಿದಾಗ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ರೈತರು ಅತಿ ಹೆಚ್ಚು ಇಳುವರಿ ಪಡೆಯುವ ಆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ.

0: ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸಿರುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ ಒಂದು ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನ

0: ಆಕಾಶವಾಣಿ
1: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.

0: Akashvani FM Rainbow 101.3 MHz Musically yours.
1: Musically yours. Akashvani FM Rainbow 101.3 Musically yours.
2: ಸ್ಟುಡಿಯೋ ಕ್ಲಬ್ನಲ್ಲಿ ಸರಿಯಾಗಿ ಸಮಯ ಆಗಿದೆ 3 ಗಂಟೆ. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: राजा तिरुनाल ने दरबार में उपस्थित राज चित्रकार रामस्वामी नायकर को संबोधित करते हुए कहा,
1: नायकर जी, आज से ये नवयुवक आपका शिष्य है। इसे आप राज्य की रंगशाला में चित्रकला की उच्च शिक्षा दें। यह हमारे राजा राजवर्मा का भांजा है और होनहार नवयुवक है, और अब यह हमारे संरक्षण में है।
2: रामस्वामी नायकर ने देखा कि नव युवक का हाथ तो उनसे भी कहीं अधिक सधा हुआ है। ऐसे में इसे कुछ सिखाने का मतलब होगा अपने पैरों पर खुद ही कुल्हाड़ी मारना। इसलिए उन्होंने उसे कुछ नहीं सिखाया, बल्कि उसे डांटता फटकारता रहा। तिरुनाल को पता चला कि रामस्वामी उसे कुछ नहीं सिखा रहे, तो उन्होंने रवि को रंग दिए, विदेशी चित्रकारों के चित्रों के एल्बम दिए और कहा,
1: रवि
3: जी,
1: तुम इन चित्रों को देख देख कर चित्र बनाना और रंग भरना सीखो, बराबर अभ्यास करो।
3: जी।
0: रवि वर्मा यही करने लगे, तभी दरबार में राज परिवार के लोगों के चित्र बनाने के लिए एक विदेशी चित्रकार आया। नाम था उसका थियोडोर जेंसन। राजा तिरुनाल ने उससे कहा कि वो रवि वर्मा को अपनी कला सिखाए, लेकिन उसने साफ मना कर दिया। इस पर राजा तिरुनाल ने कहा,
1: मिस्टर जेंसन,
4: यस,
1: जब आप चित्र बना रहे हों, तब इसे अपने पास खड़ा रहने दें।
4: नहीं नहीं, ऐसा करने से मेरा ध्यान भंग होगा, मैं इसे अपने पास भी खड़ा रहने नहीं दे सकता।
1: तो फिर हमें आपसे चित्र नहीं बनवाने हैं, आप जा सकते हैं।
2: राजा तिरुनाल की ये बात सुनकर जेंसन घबरा गया। घबराता क्यों ना, इससे उसे मिलने वाले भरपूर धन और मान सम्मान खोने का डर जो पैदा हो गया। वो सोचने लगा,
4: राजा साहब की बात तो मुझे माननी ही पड़ेगी, अगर नहीं मानता तो मेरी इज्जत और मान खत्म हो जाने का डर है। अच्छा, सिखाऊंगा उसे चित्र बनाना। ऐसा सिखाऊंगा कि उसे कभी कुछ समझ नहीं आएगा। पर मैं राजा साहब को ना क्यों करूं?
2: इस तरह हार कर उसने राजा तिरुनाल की बात मान ली। लेकिन उसने भी यही कोशिश की कि रवि वर्मा उसे काम करता देखकर भी कुछ न सीख सके। लेकिन रवि वर्मा तो उसके कुछ ना सिखाते हुए भी बहुत कुछ सीख गए। वो बराबर चित्र बनाते रहे। उन्हीं दिनों मद्रास में आयोजित चित्र प्रदर्शनी में उन्होंने अपना एक चित्र भेजा। इस चित्र को सर्वश्रेष्ठ माना गया और उन्हें मद्रास के गवर्नर की ओर से स्वर्ण पदक पुरस्कार में दिया गया। इस स्वर्ण पदक से शुरू हुआ उन्हें सम्मान और पुरस्कारों के मिलने का सिलसिला, जो बराबर जारी रहा। उन्हें देश और विदेश के अनेक सम्मान मिले। अंग्रेजों ने उन्हें हिंद केसरी सम्मान और राजा की उपाधि दी। उन्होंने अनेक राजा महाराजाओं और बड़े बड़े लोगों के व्यक्ति चित्र बनाए, जो अंग्रेज चित्रकारों द्वारा बनाए चित्रों से कहीं अधिक उत्तम थे। उन्हें अनेक राजा महाराजाओं ने आमंत्रित किया और अपने महलों में लगाने के लिए चित्र बनवाए। इन चित्रों के बदले में उन्होंने रवि वर्मा को खूब धन मान सम्मान दिया। यहां तक कि मैसूर के महाराज ने तो उन्हें इनाम में 2 हाथी तक दिए।
0: राजा रवि वर्मा ने केवल राजा महाराजाओं के चित्र ही नहीं बनाए, बल्कि आम लोगों के चित्र भी बनाए और सबसे अधिक चित्र बनाए देवी देवताओं के, भागवत और पुराणों के। कवि कालिदास की कृति शाकुंतलम पर आधारित उन्होंने कई चित्र बनाए, जिनमें से एक चित्र को तो विदेशों में भी खूब प्रशंसा मिली। ये चित्र था राजा दुष्यंत को प्रेम पत्र लिखती शकुंतला का। इस चित्र को अंग्रेज विद्वान सर मोनियर विलियम्स ने देखा तो वो बहुत प्रभावित हुए। सर मोनियर विलियम्स ने कवि कालिदास के नाटक शाकुंतलम का पहली बार अंग्रेजी में अनुवाद किया था। वो इस चित्र को अपने अनुवाद के मुख पृष्ठ पर छापना चाहते थे। इसके लिए उन्होंने रवि वर्मा से अनुरोध किया कि इस चित्र को छापने की उन्हें अनुमति दें। रवि वर्मा ने अनुमति दे दी। इस चित्र के मुख पृष्ठ पर छपने से इसकी देश विदेश में खूब प्रशंसा हुई और किताब भी खूब बिकी।
3: अभी आप सुन रहे थे कार्यक्रम राजा रवि वर्मा, और अब इसी के साथ हम आज के उमंग कार्यक्रम को विराम देने की आज्ञा चाहेंगे। तो अपने मित्र अजीत
5: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
3: नमस्कार।
6: उमंग उमंग उमंग उमंग
7: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
8: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
7: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
8: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
9: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
10: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
11: ನಮಸ್ಕಾರ.
10: ಈಗ ಸಾಕಷ್ಟು ಸಲ ಜನಸಾಮಾನ್ಯರು ಈ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ FIR ಆಗಿರಬಹುದು ಆ ಟೈಮಲ್ಲಿ, ಅಥವಾ FIR ಕ್ರಿಮಿನಲ್ ಕೇಸ್ಗೆ ಏನೇನು ವ್ಯತ್ಯಾಸ ಇದೆ ಅಂತ ಅನ್ನೋದು ಕೂಡ ಗೊತ್ತಿರಲ್ಲ. ಈ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ಅದು ಬದಲಾವಣೆ ಆಗುತ್ತಾ? ಹಂಗೇನಾರ ಅಕಸ್ಮಾತ್ ಅದು ಸಾಮಾನ್ಯ ಪ್ರಕರಣ ಆಗಿದ್ರೆ
11: ಜನರು ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ಯಾರ್ದಾದ್ರೂ ಮೇಲೆ ದಾಖಲಾದ ಕೂಡಲೇ ತನ್ನ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ತಿಳ್ಕೊಳ್ತಾರೆ, ಆದ್ರೆ ಅದು ತಪ್ಪು. ಯಾವಾಗ ಈ ದೂರು ದಾಖಲಾದ ಕೂಡಲೇ ಅದನ್ನ ಪೊಲೀಸ್ನವರು FIR ಮಾಡುವುದಿಲ್ಲ, ಅದರ ಪ್ರಾಥಮಿಕ ಹಂತದಲ್ಲಿ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು FIR ಅನ್ನ ದಾಖಲು ಮಾಡಬಹುದು. ಆದರೆ ಇನ್ನೂ ಮುಂದಕ್ಕೆ ಹೋದ್ರೆ FIR ದಾಖಲಾದ ತಕ್ಷಣ ಅದು ಕ್ರಿಮಿನಲ್ ಪ್ರಕರಣ ಕೂಡ ಅಲ್ಲ, ಅಲ್ಲಿ ಕೆಲವು ಹಂತಗಳನ್ನು ದಾಟಬೇಕಾಗುತ್ತೆ. ಒಂದು ಏನಂದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ತಕ್ಷಣ ಗಂಭೀರತೆಯನ್ನು ನೋಡಿಕೊಂಡು FIR ದಾಖಲಾಗಿ ಇದು ತನಿಖೆ ಆರಂಭಿಕ ಹಂತ
10: ಅಷ್ಟೇ.
11: ಹೌದು. ಎರಡನೇ ಹಂತ ತನಿಖೆ. ತನಿಖೆಯಲ್ಲಿ ಪೊಲೀಸರು ಸಾಕ್ಷಿ ಸಂಗ್ರಹಿಸಬೇಕು, ಸಾಕ್ಷಿಗಳ ಹೇಳಿಕೆ ಪಡ್ಕೊಳ್ಬೇಕು, ಸ್ಥಳದ ಮಹಜರನ್ನ ಅಥವಾ ತಪಾಸಣೆಯನ್ನು ಮಾಡಬೇಕು. ಅದಾದ ನಂತರ ವ್ಯಕ್ತಿಯನ್ನ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವಂತದ್ದು ಆ ನಂತರದ್ದು, ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ. ಇದು ಮುಗಿದ ನಂತರ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತದ್ದು.
10: ಅಲ್ಲಿಂದ
11: ಪ್ರಕರಣ ಕೋರ್ಟ್ಗೆ, ಅಲ್ಲಿಂದ ಕ್ರಿಮಿನಲ್ ಪ್ರಕರಣವಾಗಿ ಅದನ್ನ ಕೋರ್ಟ್ ಗಮನಿಸ್ತದೆ.
10: ಮತ್ತೆ
11: ಅದಾದ ನಂತರ ಸಂಜ್ಞೆಯನ್ನು ತೆಗೊಳ್ಳುವಂಥದ್ದು. ಕೋರ್ಟ್ ಚಾರ್ಜ್ ಶೀಟ್ ನೋಡಿಕೊಂಡು ಪ್ರಕರಣವನ್ನು ಸ್ವೀಕರಿಸಬಹುದು. ಅದಕ್ಕೆ ಕಾಗ್ನಿಸೆನ್ಸ್ ತೆಗೆದುಕೊಳ್ಳುವುದು ಅನ್ನೋದು ಕಾನೂನಿನ ವ್ಯಾಪ್ತಿಯಲ್ಲಿ ಹೇಳುವಂತ ವ್ಯಕ್ತಿಗಳು. ಅಧಿಕೃತವಾಗಿ ಕ್ರಿಮಿನಲ್ ಪ್ರಕರಣ ಅಲ್ಲಿವರೆಗೆ ಅದು ಕ್ರಿಮಿನಲ್ ಪ್ರಕರಣ ಆಗಿರೋದಿಲ್ಲ, ಅಪರಾಧ ಅಂತ ಮಾತ್ರ ನಾವು ತೆಗೊಳ್ತೇವೆ. ಅದಾದ ನಂತರ ವಾರಂಟ್ ಅಥವಾ ಸಮನ್ಸ್ ಮೂಲಕ ಆರೋಪಿಗೆ ಹಾಜರಾಗಲು ಆದೇಶ ಕೋರ್ಟ್ ನೀಡುವಂತದ್ದು, ಅದು ಪೊಲೀಸರ ಮೂಲಕ ವಾರಂಟ್ ಅನ್ನ ಜಾರಿ ಮಾಡಬಹುದು ಅಥವಾ ಕೋರ್ಟ್ ನೇರವಾಗಿ ಮಾಡಬಹುದು.
10: ಈ ಎಲ್ಲಾ ಹಂತಗಳನ್ನ ತಿಳ್ಕೊಂಡಿರಬೇಕು.
11: ಯಾವುದೇ ವ್ಯಕ್ತಿ ತನ್ನ ಮೇಲೆ ಪೊಲೀಸರು ಸ್ಟೇಷನ್ಗೆ ಬರಲಿಕ್ಕೆ ಕರೆದ್ರೆ ಖಂಡಿತವಾಗಿ ತಾವು ಒಬ್ಬ ವಕೀಲರ ಸಹಾಯ ಪಡ್ಕೊಂಡು ಅಥವಾ ನೇರವಾಗಿ ಹೋಗುವಂತದ್ದು ನಾವು ಬಹಳ ಉತ್ತಮ. ಯಾವುದೇ ಹೋಗದೇ ಇರಬಾರದು. ಮತ್ತೆ ಅಲ್ಲಿ ದೂರು ನೀಡಿದ ಕೂಡಲೇ FIR ಆದ ಕೂಡಲೇ ಅದು ತಮ್ಮ ಮೇಲೆ ಪ್ರಕರಣ ಕ್ರಿಮಿನಲ್ ಪ್ರಕರಣ ಅಂತ ಅಂದ್ಕೊಳ್ಳುವಂಥದ್ದು.
10: ಬೇರೆ ಬೇರೆ ಹಂತಗಳಿವೆ.
11: ಹೌದು ಹೌದು.
10: ಸಣ್ಣದಾಗಿ ತುಂಬಾ ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
11: ಧನ್ಯವಾದಗಳು ಸರ್.
9: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
12: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
9: ನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
13: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
14: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮ್ಯೂಸಿಕಲಿ ಹಾಸ್ ಮ್ಯಾಜಿಕಲಿ ಹಾಸ್ 101.3 ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಿ. 3:36 ಹೊತ್ತಿನಲ್ಲಿ ಹೊಂಬೆಸಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಮೊದಲ ಪ್ರಶ್ನೆ ಕೇಳುವಂತಹ ಹೊತ್ತಾಗಿದೆ. ಪ್ರಶ್ನೆ ಹೀಗಿದೆ: ಕಣ್ಣುಗಳಿಲ್ಲದಿದ್ದರೂ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನು ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು? ಕಣ್ಣುಗಳಿಲ್ಲದಿದ್ದರೂ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನು ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು? ಸರಿಯಾದ ಉತ್ತರ ತಲುಪಲಿ

ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು. ಬರಲಿ ನಿಮ್ಮ ಆನ್ಸರು ನಿಮ್ಮ ಮುದ್ದಾದ ಹೆಸರಿನ ಜೊತೆ.

ಪ್ರಶ್ನೆ ಕೇಳಿಯಾಗಿತ್ತು. ಕಣ್ಣುಗಳಿಲ್ಲದಿದ್ದರೂ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನ ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ಆಕ್ಟೋಪಸ್ ಅಂತ ಹೇಳಿ ಕೊಟ್ಟಿದ್ದೀರಿ. ಕಣ್ಣುಗಳಿದೆ ಆಕ್ಟೋಪಸ್ಗೆ, ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಅನಿಲ ಭೀಷಣವರ್ ಶಮನೆವಾಡಿ ಚಿಕ್ಕೋಡಿಯಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಚೇತನ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು ಅಂದ್ರೆ ಬ್ರಿಟಲ್ ಸ್ಟಾರ್ ಅನ್ನುವಂಥ ಸಮುದ್ರ ಜೀವಿ ಕಣ್ಣುಗಳಿಲ್ಲದಿದ್ರು ಕೂಡ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನ ನೋಡುತ್ತೆ, ಗ್ರಹಿಸುತ್ತೆ ಈ ಒಂದು ಸಮುದ್ರ ಜೀವಿ ಬ್ರಿಟಲ್ ಸ್ಟಾರ್. ಓಕೆ, ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಬದುಕಿರುವ ಜೀವಂತ ಪಳೆಯುಳಿಕೆ ಯಾವುದು? ಸಾಮಾನ್ಯವಾಗಿ ವಿಕಾಸಾತ್ಮಕ ಹಂತಗಳು ಅಂತಿರುತ್ತೆ, ಮಂಗನಿಂದ ಮಾನವ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿ ಜೀವಿ ಕೂಡ ಒಂದೊಂದು ಲೆಕ್ಕದಲ್ಲಿ ವಿಕಾಸವನ್ನು ಪಡಿತಾ ಹೋಗುತ್ತೆ. ಆದರೆ ಯಾವುದೇ ರೀತಿಯ ವಿಕಾಸಾತ್ಮಕ ಬದಲಾವಣೆ ಇಲ್ಲದೆ 450 ಮಿಲಿಯನ್ ವರ್ಷಗಳಿಂದ ಹಾಗೇ ಇರುವಂಥ ಜೀವಿ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಪ್ರಶ್ನೆ ಕೇಳಿ ಆಗಿತ್ತು. ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಜೀವಂತವಾಗಿ ಇರುವಂಥ ಜೀವಂತ ಪಳಿಯುಳಿಕೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಏನುತ್ತರ ಆಗಿತ್ತು ಅದಕ್ಕೆ ಹೇಳ್ತೀನಿ ಒಂದು ಸ್ಮಾಲ್ ಬ್ರೇಕ್ನ ನಂತರ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
0: ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಸುಮಿತ್ರ ಸಂಡೂರಿನಿಂದ, CN ಲಕ್ಷ್ಮಣ ಮಲ್ಲೇಶ್ವರಂನಿಂದ, ನೇತ್ರ ಕೆಂಗೇರಿಯಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಮೈತ್ರಿ ಶ್ರೀನಿವಾಸ್ ಪದ್ಮನಾಭನಗರದಿಂದ, ಗೋಪಾಲಕೃಷ್ಣ ಆರ್ ಗುತ್ತೂರಿನಿಂದ, ಆಶು ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಂಜುನಾಥ್ ಇಂದಿರಗಿ ಬಿಳೆಬಾವಿಯಿಂದ, ಅನುಶ್ರೀ ಬಡಿಗೇರ ಕೊಕ್ಕನೂರ್ ಹರಿಹರಯಿಂದ, ಹರಿಹರನ್ ವಿಜ್ಞಾನ ನಗರದಿಂದ, SM ಶೋಭಾ ಹಾಸನ್ನಿಂದ, ಅರವಿಂದ ಚಾಲೀಕರ್ ತಾಂಬಾಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಸರಿಯಾದ ಉತ್ತರ ಏನಾಗಿತ್ತು? ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಬದುಕಿರುವಂತಹ ಜೀವಿ ಕುದುರೆ ಲಾಳ ಏಡಿ. ಕುದುರೆ ಲಾಳ ಏಡಿ ಈ ಒಂದು ಜೀವಿ ಯಾವುದೇ ವಿಕಾಸಾತ್ಮಕ ಬದಲಾವಣೆಯನ್ನ ಕಂಡಿಲ್ಲ. ಕುದುರೆ ಲಾಳ ಏಡಿ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಾಲಿಗೆಯಿಂದ ವಾಸನೆ ದ್ರವ್ಯಗಳನ್ನ ಗುರುತಿಸುವಂತ, ಗಾಳಿಯಲ್ಲಿನ ತೇವಾಂಶವನ್ನ ಅಳೆಯುವಂತ ಸರೀಸೃಪ ಯಾವುದು? ನಾಲಿಗೆಯಿಂದ ವಾಸನೆಯ ದ್ರವ್ಯಗಳನ್ನ ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನ ಅಳಿಯುತ್ತೆ, ಯಾವುದು ಈ ಸರೀಸೃಪ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ, ನಾಲಿಗೆಯಿಂದ ಈ ಜೀವಿ ವಾಸನೆಯ ದ್ರವ್ಯಗಳನ್ನ ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನ ಅಳಿಯುತ್ತೆ, ಯಾವುದು ಈ ಸರೀಸೃಪ? ಸರಿಯಾದ ಉತ್ತರ ಬರಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನನ್ನ ಸಿಸ್ಟಮ್ ಅಲ್ಲಂತೂ ಸಿಕ್ಕಾಪಟ್ಟೆ ಹಾವುಗಳು ಹರಿದಾಡ್ತಾ ಇದೆ. ಬಹಳಷ್ಟು ಜನ ಹಾವು ಹಾವು ಹಾವುಗಳು ಅಂತ ಹೇಳಿ ಈ ಉತ್ತರ ಕಳಿಸಿದ್ರಿ, ಆದ್ರೆ ಅದು ಸರಿಯಾದ ಉತ್ತರ ಆಗಿರ್ಲಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ನಾಲಿಗೆಯಿಂದ ವಾಸನೆ ದ್ರವ್ಯಗಳನ್ನ ಗುರುತಿಸುವ ಹಾಗೆ ಗಾಳಿಯಲ್ಲಿನ ತೇವಾಂಶವನ್ನ ಅಳೆಯುವಂತ ಸರೀಸೃಪ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದು ಈ ತನಕ 4 ಜನ. ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಡೇವಿಡ್ ಮುನಿರಾಬಾದ್ನಿಂದ, ನೇತ್ರ ಕೆಂಗೇರಿಯಿಂದ. ಈ 4 ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಕೊಮೊಡೋ ಡ್ರ್ಯಾಗನ್ ಅನ್ನುವಂಥ ಸರೀಸೃಪ. ಇದು ಹಲ್ಲಿಯ ಜಾತಿಗೆ ಸೇರಿದಂಥ ಅತಿ ದೊಡ್ಡ ಸರೀಸೃಪ. ನೋಡಿದ್ರೆ ಹಲ್ಲಿ ಅಂತ ಅನ್ಸೋಲ್ಲ, ಆದರೆ ಹಲ್ಲಿ ಥರ ಕಾಣುತ್ತೆ, ಆದರೆ ಅದಕ್ಕಿಂತ ತುಂಬಾ ದೊಡ್ಡದಾಗಿರೋವಂಥದ್ದು. ಸೊ ಒಂದ್ಸಲ ಗೂಗಲ್ ಮಾಡಿ, ಕೊಮೊಡೋ ಡ್ರ್ಯಾಗನ್ ಅನ್ನುವಂಥದ್ದು ಹಲ್ಲಿಯ ಜಾತಿಗೆ ಸೇರಿದ ಅತಿ ದೊಡ್ಡ ಸರೀಸೃಪ. ನಾಲಿಗೆಯಿಂದ ವಾಸನೆಯ ದ್ರವ್ಯಗಳನ್ನು ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನು ಅಳಿಯುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಒಂದಷ್ಟು ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಳೆಗಾಲ ಶುರುವಾದ ಲೆಕ್ಕದಲ್ಲಿ ಆಗಿಬಿಟ್ಟಿದೆ. ಸೊ ಮುಂಗಾರಿನ ಈ ಹೊತ್ತಿನಲ್ಲಿ ತಂಪಾದ ಹಾಡುಗಳು ನಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡ್ತಾ ಇದೆ ಅಂತ ಹೇಳಿ ಸಂತೋಷ್ ಚಿತ್ರಕಾರ ಮೇಘನಾ ಧೃತಿ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ.

ಸಮಯ 4:15 ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಈ ಹೊತ್ತಿನಲ್ಲಿ ನಮ್ಮ ಯುವಜನತೆಯ ಸಾಧನೆಯ ಬಗ್ಗೆ ಮಾತಾಡ್ತಾ ಸಾಗುವಂತ ಸಮಯ. ಆದ್ರೆ ಸಾಧನೆ ಮಾಡಬೇಕು ಅನ್ನೋದೇನೋ ಸಿಕ್ಕಾಪಟ್ಟೆ ತುಡಿತಾ ಇರುತ್ತೆ. ಇದೆಲ್ಲದಕ್ಕೂ ಪುಷ್ಟಿ ಕೊಡುವ ಹಾಗೆ ವಾತಾವರಣವಿದ್ರೆ ಸರಿ, ಆದ್ರೆ ಅದೆಲ್ಲವನ್ನ ಬಿಟ್ಟು ಒತ್ತಡ ಕೊಡುವಂತ ವಾತಾವರಣ ಮನೇಲಿ ಸೃಷ್ಟಿಯಾದ್ರೆ ಹೇಗಿರುತ್ತೆ? ಈ ಬಗ್ಗೆ ಚರ್ಚೆ ಮಾಡ್ತಾ ಸಾಗೋಣ. ಈ ಹೊತ್ತಿನಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ.

ಬ್ಯೂಟಿಫುಲ್ ಹಾಡುಗಳ ಜೊತೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದೀವಿ. ಸಾಧನೆಗೆ ಒತ್ತಡ ಅನ್ನೋದು ಹೇಗೆಲ್ಲ ಸಮಸ್ಯೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಹೊತ್ತಲ್ಲಿ ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಎಷ್ಟೊಂದು ಒತ್ತಡಗಳಲ್ಲಿ ವಿಧಗಳಿದೆ ಗೊತ್ತಾ? ಭಾವನಾತ್ಮಕ ಒತ್ತಡಗಳು ನಮ್ಮನ್ನ ಕಾಡಬಹುದು, ಮಾನಸಿಕ ಒತ್ತಡಗಳು, ಅಷ್ಟೇ ಅಲ್ಲ ನಮ್ಮ ಕೌಟುಂಬ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತಾವಲ್ಲ, ಸೋಲಿನ ಭಯ ಅಂತ ಹೇಳಿ, ಹಾಗೆ ತಪ್ಪುಗಳು ಅಥವಾ ಎಲ್ಲಿ ಸೋಲು ಎದುರಾಗ್ಬಿಡುತ್ತೆ ಅನ್ನೋಂಥ ಆತಂಕ ಕೂಡ ಅವ್ರಿಗೊಂದು ರೀತಿಯ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು. ಅಷ್ಟೇ ಅಲ್ಲ, ಪರ್ಫೆಕ್ಟಾಗಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಸಂಪೂರ್ಣವಾಗಿ ಪರಿಪೂರ್ಣತೆ ನನ್ನಲ್ಲಿರಬೇಕು ಅಂತ, ಈ ರೀತಿ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಹೊರಟು ಹೊರಟು ಅದು ಕೂಡ ಒಂದು ಲೆಕ್ಕದಲ್ಲಿ ನಮಗೆ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಎಲ್ಲ ಕೆಲಸದಲ್ಲೂ ಎಲ್ಲ ಹಂತದಲ್ಲೂ ನಾನು ಪರ್ಫೆಕ್ಟಾಗಿರಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿ ನಮಗೆ ಅತಿಯಾದಂಥ ನಿರೀಕ್ಷೆ ಕೂಡ, ಪರಿಪೂರ್ಣತೆಯ ಹಂಬಲ ಕೂಡ ನಮ್ಮಲ್ಲೊಂದು ಒತ್ತಡವನ್ನು ತರುತ್ತೆ. ಹಾಗಾಗಿ ನಾವು ಮಕ್ಕಳನ್ನು ಬೆಳೆಸುವಂಥ ಈ ಹೊತ್ತಿನಲ್ಲಿ ಪರಿಪೂರ್ಣತೆ ಎಲ್ಲ ವಿಷಯದಲ್ಲೂ ಇರಬೇಕು, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅನ್ನೋಂಥ ಹೇರಿಕೆ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ಮೆಂಟ್ ನೇಚರ್ ಅನ್ನುವಂಥದ್ದು, ಹೊಂದಾಣಿಕೆಯ ಪ್ರವೃತ್ತಿ ಅನ್ನುವಂಥದ್ದು ಮಕ್ಕಳಲ್ಲಿ ಬೆಳೀತಾ ಹೋದ ಹಾಗೆ ಯುವಜನತೆ ಸಾಧನೆಯ ಹೊತ್ತಿನಲ್ಲಿ ಈ ಪರಿಪೂರ್ಣತೆಯ ಹಂಬಲವನ್ನು ತೊರೆದು ಸಾಧನೆ ಮಾಡುವಾಗ ಒಂದಷ್ಟು ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಯುವಜನತೆ ಖಿನ್ನತೆಯ ಭಯದಲ್ಲಿ ಕೂಡ ಬಳಲ್ತಾ ಇರ್ತಾರೆ. ನನಗಿಂತ ಮುಂದೆ ನನ್ನ ಫ್ರೆಂಡ್ ಹೋಗ್ಬಿಟ್ಟ, ನಾನು ಸಾಧನೆ ಮಾಡೋದಕ್ಕಾಗ್ತಾ ಇಲ್ಲ, ಓ ನನ್ನಿಂದ ಆಗೋದೇ ಇಲ್ಲ ಅನ್ನುವಂಥ ಮಾನಸಿಕ ಒತ್ತಡ ಕೂಡ ಅವರ ಮೇಲೆ ಬೀರ್ತಾ ಇರುತ್ತೆ. ಇದೆಲ್ಲದರ ಜೊತೆಗೆ ಬಾಹ್ಯ ಒತ್ತಡವನ್ನು ಮರೆಯೋದು ಹೇಗೆ? ನಮ್ಮ ಕುಟುಂಬ ಏನು ಸುಮ್ಮನೆ ಇರುತ್ತಾ? ಪೋಷಕರು, ಸ್ನೇಹಿತರು, ಸಮಾಜ ಇವರೆಲ್ಲರ ಅಪೇಕ್ಷೆಗಳನ್ನು ಪೂರೈಸಬೇಕು ಅನ್ನುವಂಥ ಹಂಬಲ ಇದೆಯಲ್ಲ, ಅದು ಕೂಡ ಬಾಹ್ಯ ಒತ್ತಡವನ್ನು ಕೊಡುವಂಥದ್ದು. ಹಾಗಾಗಿ ಈ ಎಲ್ಲ ಒತ್ತಡಗಳಿಂದ ಆಚೆ ಬಂದಾಗ ಮಾತ್ರ ನಾವು ಸಾಧನೆಯನ್ನು ಸಾಧಿಸೋದಕ್ಕೆ ಯುವಜನತೆಗೆ ದಾರಿ ಮಾಡಿಕೊಟ್ಟ ಹಾಗೆ ಆಗತ್ತೆ.

ಯುವಜನತೆಗೆ ಸಾಧನೆಯ ಹಾದಿಯಲ್ಲಿ ಎದುರಾಗುವಂತಹ ಒತ್ತಡಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ಒತ್ತಡ ಇದ್ರೂ ಯುವಜನತೆಯ ಸಾಧನೆಗೆ ಅದು ಮಾರಕ ಉಂಟು ಮಾಡುತ್ತೆ. ಫ್ಯಾಮಿಲಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದ್ ರೀತಿ ಫ್ರೀ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಹಾಗೆ ಬಿಟ್ಬಿಡ್ಬೇಕು ಯುವಜನತೆನ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದ್ ರೀತಿ ಇರಿಟೇಷನ್ ಶುರುವಾಗತ್ತೆ, ಅದರಿಂದ ಅವರಿಗೆ ಪೀಸ್ ಆಫ್ ಮೈಂಡ್ ಸಿಗೋದ್ರ ಬದಲು ಪೀಸಸ್ ಆಫ್ ಮೈಂಡ್ ಆಗ್ಬಿಡುತ್ತೆ. ಅದು ಹೌದು, ನಾವು ಒಂದ್ ರೀತಿ ಮನಃಶಾಂತಿ ಕೊಡೋದ್ರ ಬದಲು ಮನಸ್ಸನ್ನ ನುಚ್ಚು ನೂರು ಮಾಡುವಂತ ಕೆಲಸ ಮಾಡಿದಾಗತ್ತೆ ಒತ್ತಡಗಳನ್ನ ಹಾಕೋದ್ರಿಂದ. ಸೊ ಯಾವತ್ತಿಗೂ ಕೂಡ ಅವರನ್ನ ಫ್ರೀಯಾಗಿ ಬಿಟ್ಟು ಅವ್ರು ಮಾಡುವಂತ ಕೆಲಸದ ಕಡೆ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಾವು ಸಹಕಾರಿ ಆಗ್ಬೇಕು ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹೌದಲ್ವೇ, ನಾವು ಯಾವತ್ತಿಗೂ ಅವರನ್ನ ಸ್ವತಂತ್ರದಿಂದ ಬಿಟ್ಟು ಅವರ ಹಾದಿಯನ್ನ ಗಮನಿಸಬೇಕೇ ಹೊರತು ಅವರನ್ನ ಕಟ್ಟಾಕಿ ಒತ್ತಡಗಳನ್ನ ಹೇರಿ ಸಾಧನೆಗೆ ಅಡ್ಡಿ ಮಾಡುವಂತ ಕೆಲಸ ಖಂಡಿತ ಮಾಡಬಾರದು.

ಹೌದು, ಎಂದು ನಾನು ಮುಂದೆ ಇರಬೇಕು ಅನ್ನುವಂಥ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋವಂಥದ್ದು, ಹೋಲಿಸಿಕೊಂಡು ನೋಡುವಂಥದ್ದು ಕೂಡ ಒಂದು ರೀತಿಯ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು ಅಷ್ಟೇನಾ? ಈ ಸಮಯದೊಳಗೆ ನಾನು ಅಂದ್ಕೊಂಡಿದ್ದಂಥ ಕೆಲಸನ ಸಾಧಿಸಿಬಿಡಬೇಕು, ಸಾಧನೆಯ ತುತ್ತ ತುದಿಯನ್ನು ನಾನು ಏರೇ ಬಿಡಬೇಕು ಅನ್ನುವಂಥ ಸಮಯದ ನಿರ್ವಹಣೆ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಕೂಡ ಒಂದು ಲೆಕ್ಕದಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು. ಇದೆಲ್ಲವೂ ಕೂಡ ಅತಿಯಾಯಿತು ಅಂತ ಹೇಳಿದ್ರೆ, ಧನಾತ್ಮಕವಾಗಿತ್ತು ಅಂತ ಹೇಳಿದ್ರೆ ಸಾಧನೆಗೆ ಅದು ಪೂರಕವಾಗಿರುತ್ತೆ. ಅತಿಯಾಗಿ ಅದೇ ಮಾನಸಿಕ ಒತ್ತಡವನ್ನು ಸೃಷ್ಟಿ ಮಾಡಿತು ಅಂತ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ಸಾಧನೆಯ ಪ್ರಗತಿಯನ್ನು ಮತ್ತಷ್ಟು ಕುಂಠಿತಗೊಳಿಸುತ್ತೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಯುವಜನತೆಯ ಒತ್ತಡಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವಾದ ಸಲಹೆ ಸೂಚನೆಗಳನ್ನು ನೀಡಿದಾಗ ಒತ್ತಡದಿಂದ ಅವರು ಹೊರಬರೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಪಿಳ್ಳೇಗೌಡ ನಾಗಮಣಿ KGFನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದರೆ, ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಒತ್ತಡ ತರಬಾರದು, ಅವರಿಗೆ ಫ್ರೀಯಾಗಿ ಓದೋದಕ್ಕೆ ಬಿಡಬೇಕು, ಹಲವಾರು ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಿಡಬೇಕು, ಯಾವುದೇ ರೀತಿಯಿಂದ ತಂದೆ ತಾಯಿಗಳು ಬೇರೆ ಮಕ್ಕಳಿಗೆ ಹೋಲಿಸುವಂಥ ಕೆಲಸ ಮಾಡಬಾರ್ದು, ಮಕ್ಕಳಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಅವರಿಗೆ ನಿರ್ವಹಿಸೋದಕ್ಕೆ ಸ್ವತಂತ್ರವನ್ನು ಕೊಡಬೇಕು ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಸದ್ಯಕ್ಕೆ ನಾನು ಕೂಡ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ನಿಮ್ಮ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದುವರೆಗೂ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳ್ತಾ ಇದ್ರಿ. ಈಗ ಸಮಯ 5 ಗಂಟೆ, ತರಂಗಾಂತರ 102.1 MHz. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ರೇಡಿಯೋ ಸಖಿ ಸಂಧ್ಯಾ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡೋಣ ಅಂತ. ಒಳ್ಳೆ ಮಾತು ಹೀಗಿದೆ: ಹಾಲು ಮೊಸರುಗಳಿಗಿಂತ ತಡವಾಗಿ ಹುಟ್ಟಿದ ತುಪ್ಪವು ಅವುಗಳಿಗಿಂತ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ. ಹಿರಿತನ ಎನ್ನುವುದು ಉತ್ತಮ ಗುಣಗಳಿಂದ ಲಭ್ಯವಾಗಿರುತ್ತದೆ ಹೊರತು ವಯಸ್ಸು ಅಥವಾ ಅಧಿಕಾರದಿಂದ ಅಲ್ಲ. ಮತ್ತೊಮ್ಮೆ, ಹಾಲು ಮೊಸರುಗಳಿಗಿಂತ ತಡವಾಗಿ ಹುಟ್ಟಿದ ತುಪ್ಪ ಅವುಗಳಿಗಿಂತ ಶ್ರೇಷ್ಠ ಅನಿಸಿಕೊಳ್ಳುತ್ತದೆ. ಹಿರಿತನ ಎನ್ನುವುದು ಉತ್ತಮ ಗುಣಗಳಿಂದ ಬರುತ್ತೆ ಹೊರತು ಯಾವುದೇ ವಯಸ್ಸು ಅಥವಾ ಅಧಿಕಾರದಿಂದ ಅಲ್ಲ ಅನ್ನುವಂಥದ್ದು. ಏನಂತೀರಿ? ದೊಡ್ಡತನ ಇರಬೇಕಾಗಿರುವುದು ನಮ್ಮ ಗುಣಗಳಲ್ಲಿ, ಸ್ವಭಾವದಲ್ಲಿ ಹೊರತು ವಯಸ್ಸಿನಲ್ಲಿ ದೊಡ್ಡವರು ಅನ್ನುವಂಥದ್ದು ಮುಖ್ಯ ಅಲ್ಲ ಅನ್ನುವಂಥದ್ದು. ನಾವು ಎಷ್ಟು ಪಕ್ವವಾಗ್ತಾ ಹೋಗ್ತೀವೋ ಅಷ್ಟು ಅನುಭವ ನಮಗೆ ಸಿಗುತ್ತೆ, ನಮಗೆ ಬೆಲೆ ಸಿಗುತ್ತೆ ಅನ್ನುವಂಥದ್ದು ಇಂದಿನ ಒಂದು ಒಳ್ಳೆಯ ಮಾತಾಗಿತ್ತು. ಈ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಮೊದಲನೇ ಗೀತೆ ಸೀತಾ ಚಿತ್ರದಿಂದ ಬರ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ ಇದೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಎಂದಿನಂತೆ ಇಂದು ಕೂಡ ನಮ್ಮ ಚಿತ್ರಗೀತೆಗಳಲ್ಲಿ ಒಂದು ವಿಶೇಷತೆ ಇದೆ. ವಸ್ತುನ, ವ್ಯಕ್ತಿನ, ವಿಷಯನ ಏನಿರಬಹುದು ಅನ್ನೋದನ್ನು ಸ್ವಲ್ಪ ತಲೆಗೆ ಕೆಲಸ ಕೊಡ್ತಾ ನೀವು ಗೀತೆಗಳನ್ನು ಕೇಳಿ ಕಾರ್ಯಕ್ರಮವನ್ನು ಆನಂದಿಸಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿದೆ. ದೊಡ್ಡ ರಂಗೇಗೌಡ ಅವರ ಲೇಖನೆಯಿಂದ ಮೂಡಿಬಂದ ಗೀತೆ. ಎಂ ರಂಗರಾವ್ ಅವರ ರಾಗ ಸಂಯೋಜನೆಯಲ್ಲಿದೆ. ಅರುಣರಾಗ ಚಿತ್ರದಿಂದ ಈ ಗೀತೆ ಕೇಳಿ.

ಸ್ನೇಹಿತರೆ, ಈಗಾಗಲೇ ಹೇಳಿದಂತೆ ಇಂದಿನ ಚಿತ್ರಗೀತೆಗಳಲ್ಲಿ ಒಂದು ವಿಶೇಷತೆ ಇದೆ ಅಂತ ಹೇಳಿದ್ದೆ. ಇನ್ನು ಎರಡು ಗೀತೆಗಳ ನಂತರ ಆ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ತೀನಿ. ನೀವು ಗೆಸ್ ಮಾಡ್ತಾ ಇರೋದು, ನಾನು ಹೇಳ್ತಾ ಇರೋದು ಸರಿನಾ ಅಂತ ತಿಳ್ಕೋಬೇಕು ಅಂದರೆ ಕಾರ್ಯಕ್ರಮದ ಕೊನೆಯವರೆಗೂ ನೀವು ನಮ್ಮ ಜೊತೆಯಾಗಿರಬೇಕು. ಕಾರ್ಯಕ್ರಮದ ಮುಂದಿನ ಗೀತೆ ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ. ಎಂ ರಂಗರಾವ್ ಅವರ ಸಂಗೀತವಿದೆ. ಜಯಚಂದ್ರನ್ ಮತ್ತು ಸುಶೀಲಾ ಅವರ ಧ್ವನಿಯಲ್ಲಿ ಕೇಳಿ ವಲವಿನ ಉಡುಗೊರೆ ಚಿತ್ರದಿಂದ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಸ್ನೇಹಿತರೆ, ಈಗ ಸಮಯ 5:15:33 ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಿ ತರಂಗಾಂತರ 102.1 MHz ಕನ್ನಡ ಚಿತ್ರಗೀತೆಗಳನ್ನು. ಅದರಲ್ಲೂ ಕೂಡ ಒಂದು ವಿಶೇಷತೆ ಇದೆ ಅಂತ ಹೇಳಿದ್ದೆ. ಆ ವಿಶೇಷತೆ ವಸ್ತುನ, ವ್ಯಕ್ತಿನ, ವಿಷಯನ, ಮತ್ತೇನು ಗೆಸ್ ಮಾಡಿ ಅಂತಲೂ ಕೂಡ ಹೇಳಿದ್ದೆ. ಈಗ ನೀವು ಗೆಸ್ ಮಾಡಿರೋದು ಸರಿ ಇರಬಹುದು, ಆದರೂ ಕೂಡ ನಾನು ಈ ಮೂರರಲ್ಲಿ ಯಾವುದರ ಬಗ್ಗೆ ನಾನು ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಸ್ತು ಅಲ್ಲ, ವ್ಯಕ್ತಿ ಅಲ್ಲ, ಇದೊಂದು ವಿಷಯ. ಈ ವಿಷಯದ ಕುರಿತು ನಾನು ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಆ ವಿಷಯ ಏನಿರಬಹುದು ತಿಳ್ಕೊಳ್ಳೋಕ್ಕೆ ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮ ಜೊತೆಯಾಗಿರಿ. ಕಾರ್ಯಕ್ರಮದ ಮುಂದಿನ ಗೀತೆಕ್ಕೆ ಕಲ್ಯಾಣ್ ಅವರು ಬರೆದಿದ್ದಾರೆ. ರಾಜೇಶ್ ರಾಮನಾಥನ್ ಅವರ ಸಂಗೀತ ಇದೆ. ರಾಜೇಶ್ ಮತ್ತು ಚಿತ್ರ ಅವರು ಹಾಡಿದ್ದಾರೆ ನಿನ್ನೆ ಪ್ರೀತಿಸುವೆ. ಚಿತ್ರದ ಗೀತೆಯನ್ನು ಕೇಳಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಈಗಾಗಲೇ ಹೇಳಿದಂತೆ ಒಂದು ವಿಷಯ ಕುರಿತ ನಾನು ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ನೀವಾಗಲೇ ಕಂಡು ಹಿಡಿದಿರ್ತೀರಿ, ನಿಮ್ಮ ತಲೆಗೆ ಕೆಲಸ ಕೊಟ್ಟಿರ್ತೀರಿ, ನಿಮ್ಮ ತಲೆ ಸರಿಯಾದ ಉತ್ತರವನ್ನು ನಿಮಗೆ ಕೊಟ್ಟಿದೆ ಅಂತ ನನಗೆ ಗೊತ್ತು. ಈಗ ಆ ವಿಷಯ ಏನು ಅನ್ನೋದನ್ನು ಹೇಳುವಂತಹ ಸಮಯ ಬಂದಾಗಿದೆ. ನಾನು ಇಂದು ಪ್ರಸಾರ ಮಾಡಿದಂಥ ಎಲ್ಲ ಗೀತೆಗಳು ಬರವಣಿಗೆಗೆ ಸಂಬಂಧಪಟ್ಟಿದ್ದವು, ಪತ್ರಕ್ಕೆ ಸಂಬಂಧಪಟ್ಟಿದ್ದು. ಪತ್ರಗಳಿಗೆ ನಮಗೆ ಬೇಕಾಗಿರುವುದು ಬರವಣಿಗೆ. ಈ ಬರವಣಿಗೆ ಕುರಿತು ಕೊಂಚ ಮಾಹಿತಿ ಹೀಗಿದೆ. ಬರವಣಿಗೆಯು ಭಾಷೆ ಮತ್ತು ಭಾವನೆಗಳನ್ನು ಚಿಹ್ನೆಗಳು ಮತ್ತು ಸಂಕೇತಗಳ ಮೂಲಕ ನಿರೂಪಿಸುವ ಮಾನವ ಸಂವಹನದ ಒಂದು ಮಾಧ್ಯಮ. ಬಹುತೇಕ ಭಾಷೆಗಳಲ್ಲಿ ಬರವಣಿಗೆಯು ಮಾತು ಅಥವಾ ಮಾತನಾಡಲಾಗದ ಭಾಷೆಗೆ ಪೂರಕವಾಗಿರುತ್ತದೆ. ಬರವಣಿಗೆಯು ಒಂದು ಭಾಷೆಯಲ್ಲ, ಬದಲಿಗೆ ಭಾಷೆಯನ್ನು ಓದುವಂತೆ ಮಾಡಲು ಬಳಸಲಾಗುವಂಥ ಒಂದು ಸಾಧನ ಅನ್ನುವಂಥ ಹೇಳ್ಬೋದು ನಾವು. ಒಂದು ಭಾಷಾ ವ್ಯವಸ್ಥೆಯಲ್ಲಿ ಬರವಣಿಗೆಯು ಮಾತಿನಂತೆಯೇ ಅನೇಕ ಸಮಾನ ರಚನೆಗಳ ಮೇಲೆ ಅವಲಂಬಿಸಿರುತ್ತದೆ. ಉದಾಹರಣೆಗೆ ಶಬ್ದ ಸಂಗ್ರಹ, ವ್ಯಾಕರಣ, ಶಬ್ದಾರ್ಥಶಾಸ್ತ್ರ ಮತ್ತು ಒಂದಕ್ಕೆ ಇನ್ನೊಂದು ಅವಲಂಬಿತವಾಗಿರುವಂತಹ ಚಿಹ್ನೆಗಳು, ಪದಗಳು, ಸಂಕೇತಗಳ ವ್ಯವಸ್ಥೆ ಈ ಬರವಣಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಒಂದು ಸಂಸ್ಕೃತಿಯನ್ನು ಕಾಪಾಡುತ್ತೆ. ಮಾಧ್ಯಮಗಳ ಮೂಲಕ ಜ್ಞಾನದ ಪ್ರಸಾರ ಮತ್ತು ಕಾನೂನು ವ್ಯವಸ್ಥೆಗಳ ರಚನೆಯಲ್ಲಿ ಬರವಣಿಗೆಯು ಒಂದು ಸಾಧನವಾಗಿದೆ. ಇಂತಹ ಒಂದು ಬರವಣಿಗೆ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯವಶ್ಯಕವಾಗಿ ಬೇಕು. ಅದರಲ್ಲೂ ಕೂಡ ಓದುವ ಬರೆಯುವ ಮಕ್ಕಳಲ್ಲಿ ಬರವಣಿಗೆ ತುಂಬಾ ಬೇಕು. ಬರವಣಿಗೆ ಬರೀಬೇಕು ಅಂದರೂ ಕೂಡ ಅದರಲ್ಲಿ ಕನ್ನಡ ಬರೀಲಿಕ್ಕೆ ನಮಗೆ ಮೊದಲಿಗೆ ಒಂದು ಪಾಠಿಯನ್ನು ಕೊಡ್ತಾರೆ. ನಂತರ ಡಬಲ್ ರೂಲ್, ಎರಡೂ ಒಂದು ಗೆರೆಯ ಪುಸ್ತಕಗಳನ್ನು, ನೋಟ್ಬುಕ್ಗಳನ್ನು ಕೊಡ್ತಾರೆ. ಅದರಲ್ಲಿ ಬರೀಬೇಕು, ಅಕ್ಷರಗಳು ದುಂಡಾಗಿರಬೇಕು. ಹೀಗೆ ಬರವಣಿಗೆ ಅನ್ನುವಂಥದ್ದು ಇಂದಿನ ಒಂದು ಆಧುನಿಕ ಕಾಲಕ್ಕೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಇದನ್ನು ಲಿಪಿ ಅಂತಲೂ ಕೂಡ ನಾವು ಹೇಳಬಹುದು. ಇಂದಿನ ಗೀತೆಗಳು ಎಲ್ಲವೂ ಕೂಡ ಬರವಣಿಗೆಗೆ ಸಂಬಂಧಪಟ್ಟಿದ್ದು, ಅದೇ ರೀತಿ ಪತ್ರಗಳಿಗೆ ಸಂಬಂಧಪಟ್ಟಿದ್ದು. ಎಲ್ಲ ಬರವಣಿಗೆ ಪ್ರೇಮ ಪತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಗೀತೆಗಳು ಇಂದಿನ ವಿಶೇಷವಾಗಿರುವಂತಹ ಚಿತ್ರಗೀತೆಗಳ ವಿಷಯವಾಗಿತ್ತು. ಹೇಗಿತ್ತು ನಮ್ಮ ಇಂದಿನ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ನೋದನ್ನು ಪತ್ರಗಳ ಮುಖೇನ ಬರೆದು

0: ಕಳಿಸಿ. ನಮ್ಮ ಇಂದಿನ ವಿಶೇಷ ಗೀತೆಗಳಲ್ಲಿ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ನಾನು ಪ್ರಸಾರ ಮಾಡೋಕ್ಕಿಂತ ಮುಂಚೆ ಇಂತಹ ಒಂದು ಒಳ್ಳೆಯ ಗೀತೆಗಳನ್ನು ಬರವಣಿಗೆ ರೂಪದಲ್ಲಿ ಬರೆದುಕೊಟ್ಟಿರುವಂತಹ ನಮ್ಮೆಲ್ಲ ಕನ್ನಡದ ಕವಿಗಳಿಗೆ, ಈ ಹಾಡುಗಳನ್ನು ಕೇಳಿದಂಥ ನಿಮ್ಮೆಲ್ಲ ಕವಿ ಮನಸ್ಸುಗಳಿಗೆ, ಸಹೃದಯಗಳಿಗೆ ನಾನು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರದಿಂದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಕನ್ನಡದ ಕವಿಗಳಿಗೆ. ಇದಾಗಿತ್ತು ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸಮಯ ಮುಗಿತಾ ಬಂತು. ಇನ್ನೊಂದು ಗೀತೆಯನ್ನು ಪ್ರಸಾರ ಮಾಡುವಷ್ಟು ಸಮಯ ಕೂಡ ಈಗ ಉಳಿದಿಲ್ಲ. ಕಾರ್ಯಕ್ರಮದ ಮುಂದಿನ ಘಟ್ಟ, ಮುಂದಿನ ಕಾರ್ಯಕ್ರಮ ಈಗ ಮೂಡಬರುತ್ತದೆ. ಇನ್ನೊಂದು ಸ್ವಲ್ಪ ಒಂದು 30 ಸೆಕೆಂಡ್ಗಳಿಗೆ ನಿಮಗೆ ಮುಂದಿನ ಕಾರ್ಯಕ್ರಮ ಏನು ಅನ್ನೋದನ್ನು ತಿಳಿಸ್ತೀನಿ. ಈಗೊಂದು ಪ್ರಕಟಣೆ.
1: ಕಾಂಪ್ರಮೈಸ್ ಬೇಡ, ಮಣಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
0: ಇದಾಗಿತ್ತು ನಮ್ಮ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಎಲ್ರಿಗೂ ಕೂಡ ಕಾರ್ಯಕ್ರಮ ಕೇಳಿದ್ದಕ್ಕೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 5:30. ತರಂಗಾಂತರ 102.1 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಯುವ ಮಿತ್ರರಿಗೆಲ್ಲ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರಾಯಚೂರಿನ ಪ್ರತಿಭೆಗಳ ಪಲಾಯನ ಕುರಿತು ವೇದಾಂತ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರುವಂತಹ ರಾಕೇಶ್ ರಾಜಲ್ ಬಂಡಿ ಅವರ ಜೊತೆ ಸಂದರ್ಶನ ಇದೆ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಹೂಗಾರ್. ಮುಂಚೆ ಈ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
4: ಆತ್ಮೀಯ ಕೇಳುಗರೆ, ಹಾಗೇನೆ ಯುವ ಸ್ನೇಹಿತರೆ, ರಾಯಚೂರು ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಉದ್ಯೋಗದಲ್ಲಿ ಕೂಡ ಹೆಚ್ಚು ಯುವಜನಾಂಗ, ವಿದ್ಯಾವಂತ ಯುವಜನಾಂಗ ಉದ್ಯೋಗವನ್ನು ಪಡೀಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಇದೆ. ಎಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವಿಸ್ತದೆ. ಜೊತೆಗೆ ಈ ಪ್ರತಿಭೆ ಪಲಾಯನ ಆಗ್ತಿದೆ, ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ಕೋಸ್ಟಲ್ ಜಿಲ್ಲೆಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಉದ್ಯೋಗ ಅರಸಿ ಹೋಗುವಂಥವ್ರು ಭಾಳ ಇದ್ದಾರೆ. ಸೊ ಇದು ಯಾಕೆ, ಮತ್ತು ಇದಕ್ಕೆಲ್ಲ ಕಾರಣಗಳೇನು, ಮತ್ತು ನಮ್ಮಲ್ಲಿರ್ತಕ್ಕಂಥ ಏನಾದರೂ ಲೋಪಗಳಿದ್ದಾವ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ. ನನ್ನೊಟ್ಟಿಗೆ ಈ ರಾಯಚೂರಿನ ವೇದಾಂತ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರುವಂಥ ರಾಕೇಶ್ ರಾಜಲಬಂಡಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
5: ಸರ್, ನಮಸ್ಕಾರ. ಸರ್,
4: ಸರ್, ನಿಮ್ಮ ಸಣ್ಣ ಪರಿಚಯ ಮಾಡ್ಕೊಳ್ಳೋದಾದರೆ.
5: ಸರ್, ನಾನು ರಾಕೇಶ್ ರಾಜಲಬಂಡಿ ಅಂತ, ರಾಯಚೂರಲ್ಲಿ ವೇದಾಂತ ಕಾಲೇಜ್ ಅನ್ನೋ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ. ಲಾಸ್ಟ್ ಒಂದು 12 ವರ್ಷದಿಂದ ಪಿ ಯು ಮತ್ತು ಡಿಗ್ರಿ ಕಾಲೇಜಿಗೆ ನಾನು ಸೇವೆ ಕೊಡ್ತಾ ಇದ್ದೀನಿ. ಸರ್,
4: ನಾನು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನಿಮ್ಮನ್ನು ನೋಡಿದ್ದೀನಿ, ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ನೀವು ಹೋಗ್ತಿರ್ತೀರಿ ಸಂಪನ್ಮೂಲ ವ್ಯಕ್ತಿ.
5: ಹೌದು ಸರ್, ಈಗ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದಂಥ ವಾಟ್ ನೆಕ್ಸ್ಟ್ ಆಫ್ಟರ್ SSLC ಅನ್ನೋದ್ರಲ್ಲಾಗಿರ್ಬೋದು, ಆಮೇಲೆ ಡಿಗ್ರಿ ನಂತರ ಏನು ಮಾಡಬೇಕನ್ನೋ ಒಂದು 2-3 ವರ್ಕ್ಶಾಪ್ಸಲ್ಲಿ ನಾನು ಸೆಷನ್ ತೊಗೊಂಡಿರ್ತೀನಿ ಸರ್.
4: ನಾನು ನೀವು ಒಂದು ಕಾಲೇಜನ್ನು ನಡೆಸ್ತಿರ್ತೀರಿ.
5: ಹೌದು ಸರ್.
4: ಈ ಪ್ರತಿಭೆ ಪಲಾಯನ ಆಗ್ತಿದೆ ಅನ್ನುವಂಥದ್ದು ಒಂದು ಇತ್ತೀಚೆಗೆ ಅದು ಚರ್ಚೆಯಲ್ಲಿ ಬರ್ತಿದೆ, ಅಂದರೆ ಪ್ರತಿಭಾನ್ವಿತ ಇದು ಶಿಕ್ಷಣ ಕ್ಷೇತ್ರದಲ್ಲಾಗಿರಲಿ, ಉದ್ಯೋಗದಲ್ಲಾಗಿರಲಿ, ಅಥವಾ ಬೇರೆ ಬೇರೆ ರಂಗದಲ್ಲಿ ಕೂಡ ಈ ಪ್ರತಿಭೆಗಳು ಪಲಾಯನ ಆಗ್ತಿದ್ದಾವೆ. ಅಂದರೆ ನಮ್ಮ ರಾಯಚೂರು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಪಲಾಯನ ಆಗ್ತಿದೆ, ಈ ಬೆಂಗಳೂರಂಥ ಪ್ರದೇಶದಲ್ಲಿ, ಮಂಗಳೂರಂಥ ಪ್ರದೇಶದಲ್ಲಿ. ಯಾಕೆ ಇದು ಪಲಾಯನ ಅಂತೀರೋ, ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಲೋಪಗಳಿಂದಾಗಿ ಆ ಕಡೆ ಹೋಗಲಿಕ್ಕೆ ಮನಸ್ಸು ಮಾಡ್ತಾರಂತೀರೋ ಹೇಗೆ?
5: ಸರ್, ಇಲ್ಲಿ ಭಾಳಷ್ಟು ವಿಷಯಗಳು ಬರ್ತವೆ. ಅದರಲ್ಲಿ ಫಸ್ಟ್ ವಿಷಯ ಏನಪ್ಪ ಅಂತಂದರೆ, ಈ ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ, ಈಗ 10ನೇ ಕ್ಲಾಸ್ ನಂತರ ಈ ಪಿ ಯು ಸಿಯಲ್ಲಿ ಬಂದ ತಕ್ಷಣ ಈ 2 ವರ್ಷದಲ್ಲೇ ಏನಾದರೂ ಮ್ಯಾಜಿಕ್ ರಿಸಲ್ಟ್ಸ್ ಕೊಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಭಾಗದಲ್ಲಿ ಫೌಂಡೇಶನ್ಸೇ ಸರಿ ಇಲ್ಲ.
4: ಶಿಕ್ಷಣ
5: ಫೌಂಡೇಶನ್ ಈಗ 6ನೇ ಕ್ಲಾಸಿಂದ 7ನೇ ಕ್ಲಾಸಿಂದ ನಮ್ಮ ಹತ್ರ ಸ್ಟಾರ್ಟ್ ಆಗ್ತಾ ಇದ್ದಾವೆ ಕ್ಲಾಸಸಲ್ಲಿ. ಎಲ್ಲ ಸಂಸ್ಥೆ ಅಂತಲ್ಲ, ಎಲ್ಲ ಕಡೆ ಅಂತೂನಲ್ಲ, ಬಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಪ್ರಕಾರ ನಾವು ನೋಡಿಕೊಂಡ್ರೆ ನಮ್ಮ ಭಾಗದಲ್ಲಿ ಫೌಂಡೇಶನ್ ಸಬ್ಜೆಕ್ಟ್ಸೇ ಭಾಳ ಕಡಿಮೆ ಆಗಿದೆ. ಸೊ ಅದರಲ್ಲಿ ಏನಾಯ್ತಪ್ಪ ಅಂತಂದರೆ, ಈಗ ಹೇಳಂತ ಪಾಠ ಹೇಳಂತ ಬಂದಂತ ಗುರುಗಳು ಯಾರಾಗಿರ್ತಾರೆ, ಈಗ ನಮ್ಮ ಹತ್ರ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂದ್ರೆ, ಒಂದು 65% ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿ ಗೌರ್ಮೆಂಟ್ ಸ್ಕೂಲ್ಸಿಂದ ಬರ್ತಿರ್ತಾರೆ. ಈಗ ಗೌರ್ಮೆಂಟ್ ಸ್ಕಿಲ್ಸಲ್ಲಿ ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ಸ್ ಆರ್ ವೆರಿ ಗುಡ್, ಯಾಕಂದ್ರೆ ಅವ್ರು ಎಕ್ಸಾಮ್ಸ್ ಎಲ್ಲ ಬರೆದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಕ್ವಾಲಿಫೈಡ್ ಆಗಿ ಬಂದು ಬರ್ದಿರ್ತಾರೆ. ಅಂತ ನಂಬರ್ ಸಂಖ್ಯೆನೇ ಬಹಳ ಕಡಿಮೆ ಆಗಿದೆ. ಸೊ ನೀವು ಯಾವುದೇ ಒಂದು ಸಂಸ್ಥೆಗೆ ಹೋಗ್ರಿ, ರೂರಲ್ ಅಲ್ಲಿ ಯಾವುದೇ ಒಂದು ಸಂಸ್ಥೆಗೆ ಹೋದ್ರು ಕೂಡ, ಯಾವುದೇ ಒಂದು ಸ್ಕೂಲಿಗೆ ಹೋದ್ರು, ನಿಮಗೆ ಮಿನಿಮಮ್ 1 ಇಲ್ಲ 2 ಫ್ಯಾಕಲ್ಟೀಸ್ ನಿಮಗೆ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿರ್ತಾರೆ. ಸೊ ಗೆಸ್ಟ್ ಫ್ಯಾಕಲ್ಟೀಸ್ ಅಲ್ಲಿ ನಾವು ಕೊಡೋಂಥ ಸಂಬಳಕ್ಕೆ ನೀವು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಬರಲ್ಲ. ಸೊ ಅಂತ ಫ್ಯಾಕಲ್ಟೀಸ್ ಗುರುಗಳಾದ್ರೆ ವಿದ್ಯಾರ್ಥಿಗಳು ಏನ್ ಕಲಿತಾರೆ ಅನ್ನೋ ಒಂದು ಕ್ವೆಶನ್. ಅವ್ರು ಮಪ್ಪ ಅವರು ಕಷ್ಟ ಪಡ್ತಾ ಇದಾರೆ ಇಲ್ಲಂತಿಲ್ಲ, ಆದ್ರೆ 100% ಅವ್ರು ಸಬ್ಜೆಕ್ಟ್ ಡೆಲಿವರಿ ಮಾಡ್ತಾರೆ. ಆದ್ರೆ ಈಗ ಏನಾಗಿದೆ ಅಂತಂದ್ರೆ, ಇವೇ ನೀವೆಲ್ಲ ಕಾಂಪಿಟೇಟಿವ್ ಪಾರ್ಟ್ ಅಂತ ಏನು ಹೇಳ್ತಾ ಇದ್ರಲ್ಲ, ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ನಾವು ಕಲಿಬೇಕು ಅಂತಂದ್ರೆ ಸಬ್ಜೆಕ್ಟ್ ಮೀರಿ ಹೇಳಂತ ವಿಷಯಗಳು ಬರಬೇಕು. ಸೊ ಬಿಹೈಂಡ್ ಸಬ್ಜೆಕ್ಟ್ಸ್ ಅಂತ ನಾವು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಲ್ಲಿ ನಾವ್ ಏನಾದ್ರು ಹೇಳ್ಬೇಕಂದ್ರೆ ಬುಕ್ ಅಲ್ಲಿ ಇರೋದು ಯಾರಾದ್ರೂ ಹೇಳ್ತಾರೆ, ಆದ್ರೆ ಅಪ್ಲೈಡ್ ಸೈನ್ಸ್ ಹೇಳ್ಬೇಕು ನಾವು, ಅವಾಗ ಅವರಿಗೆ ಸೈನ್ಸ್ ಅನ್ನೋದು ಅರ್ಥ ಆಗುತ್ತೆ. ಈಗ ಸಣ್ಣ ಸಣ್ಣ ವಿಷಯಗಳು ಇರ್ತವೆ, ಎಲಿವೇಷನ್ ಅಂತ ಹೇಳ್ತೀವಿ, ಆಂಗಲ್ ಆಫ್ ಎಲಿವೇಷನ್ ಅಂತ ಹೇಳ್ತೀವಿ. ಈ ಹುಡುಗರಿಗೆ ಆಂಗಲ್ ಆಫ್ ಎಲಿವೇಷನ್ ಅಲ್ಲಿ ಪ್ರೋಗ್ರಾಮ್ ಮಾಡಕ್ಕೆ ಬರ್ತದೆ, ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಎಲ್ಲಾನು ಬರ್ತದೆ, ಆದ್ರೆ ಪಾಪ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆಂಗಲ್ ಆಫ್ ಎಲಿವೇಷನ್ ಅಂದ್ರೆ ಗೊತ್ತಿರಲ್ಲ. ಸೊ ಇಂಥ ವಿದ್ಯಾರ್ಥಿಗಳು ನಮ್ಮ ಹತ್ರ ಪಿ ಯು ಸಿ ಮುಗಿಸ್ಕೊಂಡು JEE ಎಕ್ಸಾಮ್ ಬರೆದು, ಯಾಕಂದ್ರೆ ಇವೆಲ್ಲ ಎಕ್ಸಾಮ್ಸ್ ಇವಾಗ ನೀಟ್ ಮತ್ತೆ JEE ಎಲ್ಲ ನಮಗೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್. ಇವು ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ನಾವು ಮುಂದೆ ಆಲ್ರೆಡಿ ನಾವು 371 ತಗೊಂಡು ಹಿಂದುಳಿದೀವಿ. ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಕೊಡಬೇಕು ಅಂತಂದ್ರೆ ಬಹಳ ಬಹಳ ಬಹಳ ಕಷ್ಟದಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು. ಲಕ್ಕಿಲಿ ನಮ್ಮ ಭಾಗದಲ್ಲಿ 371 ಆಗಿರೋ ಕಾರಣಕ್ಕೆ ನಮಗೆ ಮೆಡಿಕಲ್ ಸೀಟ್ಸ್ ಆದ್ರೂ ಸಿಗ್ತಾ ಇದಾವೆ, ಒಂದು 75% ಸೀಟ್ಸ್ ನಮಗೆ ಆಗಿರೋ ಕಾರಣಕ್ಕೆ ಸ್ವಲ್ಪ ಡಾಕ್ಟರ್ಸ್ ನಾವು ನಮ್ಮ ಭಾಗದವರಿಂದ ನೋಡ್ತೀವಿ. ಕೊಡ್ತಾ ಇದೀವಿ ನಾವು, ಥ್ಯಾಂಕ್ಸ್ ಟು ಆಲ್ ದ ಗವರ್ಮೆಂಟ್ ಹೂ ಹ್ಯಾವ್ ಗಿವನ್ ದಿಸ್ 371. ಆದ್ರೆ ಈಗ ಜೆ ಡಬ್ಲ್ಯೂ ಅಂತ ಹೋದಾಗ ನಮ್ಮ ಹತ್ರ ರಿಸರ್ವೇಷನ್ಸ್ ಇಲ್ಲ. ಐ ಐ ಟಿ ಕಾಲೇಜಸ್ ಅಲ್ಲಿ ನಾನು 371 ಅಂದ್ರೆ ಅವ್ರು ಕೇಳಲ್ಲ. ಸೊ ಅಲ್ಲಿ ನಮ್ಗೆ ಆ ರಿಸರ್ವೇಷನ್ ಸಿಗಲ್ಲ. ಅಲ್ಲಿ ಟೋಟಲ್ ಬೇಕು ನಿಮಗೆ ಪರ್ಸೆಂಟೈಲ್ ಮೇಲೆ ಕೊಡ್ತಾರೆ.
4: ಇಡೀ ದೇಶದ್ದು
5: ದೇಶದ ಎಕ್ಸಾಮ್ಸ್ ಇರ್ತವೆ, ಪೂರಾ ದೇಶ ಬರಿತಾ ಇರ್ತದೆ, ಬರೀ ನಮ್ಮ ಭಾಗದವ್ರು ಒಂದೇ ಬರಿತಾ ಇರಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಹಿಂದೂ ಕುಳಿತಾ ಇದೀವಿ. ಎದಕ್ಕಿಂತ ಉಳಿತಾ ಇದೀವಿ ಅಂದ್ರೆ ನಮ್ಮ ಹತ್ರ ಫೌಂಡೇಶನ್ ಸರಿ ಇಲ್ಲ. ಈಗ 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸ್ ಇಂದ ನಮ್ದು ಸೈನ್ಸ್ ಮ್ಯಾಥಮೆಟಿಕ್ಸ್ ಏನ್ ಕೊಟ್ಟಿರ್ತೀವಿ ಸಬ್ಜೆಕ್ಟ್ಸ್ ಬುಕ್ಕಲ್ಲಿ ಏನಿದೆ ಅಷ್ಟೇ ಗೊತ್ತಿರುತ್ತೆ. ಲ್ಯಾಬ್ ಓರಿಯಂಟೆಡ್, ಪ್ರಾಕ್ಟಿಕಲ್ ಓರಿಯಂಟೆಡ್, ಅಪ್ಲೈಡ್ ಅನ್ನೋದು ನಮ್ಗೆ ಬರ್ತಿರಲ್ಲ. ಇಲ್ಲಿ ನಾವು ಹಿಂದಕ್ಕೆ ಹೋಗ್ತಾ ಇದೀವಿ ಸರ್. ಸೊ ಹಾಗಾಗಿ ಐ ಫೀಲ್ ದ ಕಾಂಪಿಟೇಟಿವ್ ಪಾರ್ಟಲ್ಲಿ ನಮ್ಮ ಹುಡುಗರು ಹಿಂದೆ ಉಳಿದಿರೋ ಕಾರಣನೇ ನಮ್ಮ ಸ್ಕೂಲ್ ಫೌಂಡೇಶನ್ಸ್ ಸ್ಟ್ರಾಂಗ್ ಆಗಿಲ್ಲ.
4: ನಾನು ಅಬ್ಸರ್ವ್ ಮಾಡ್ದಂಗೆ ಈ ಮಂಗಳೂರು ಅಂತ ಭಾಗದಲ್ಲಿ ಹುಡುಗರಿಗೆ 6th after 6th ಅಲ್ಲಿ ಬಿಡುವಂಥದ್ದು, ಅಂದರೆ ಬೇರೆ ಬೇರೆ ಸ್ಕೂಲು ಸಂಸ್ಥೆಗಳನ್ನು ಸೇರಿಸ್ತಾರೆ, ಬೆಂಗಳೂರು ಅಂತ ಸ್ಕೂಲ್ಗಳಲ್ಲಿ ಸೇರಿಸ್ತಾರೆ. ಸೊ ಅಲ್ಲಿಯ ಇಲ್ಲಿ ಫೌಂಡೇಶನ್ ಸರಿ ಇಲ್ಲ ಅಂತ ಅಲ್ಲಿಗೆ ಹೋಗ್ತಾರಂತ ಅನಿಸುತ್ತೋ ಅಥವಾ ಹೆಂಗೆ?
5: ಈಗಿನ ಕಾಲದಾಗ ಏನು ಮಕ್ಕಳೆಲ್ಲ ಇದಾವಲ್ಲ, ಡಿಸ್ಟ್ರಾಕ್ಷನ್ ಭಾಳ ಇದೆ. ಈಗಿದೆ ಮಂಗಳೂರಲ್ಲಿ ಏನು ಮಾಡ್ತಾರೆ, ಅಲ್ಲೊಂದು ಸ್ವಲ್ಪ ಬೇಸಿಕ್ ಡಿಸಿಪ್ಲಿನ್ ಅನ್ನೋದಿದೆ. ಪೇರೆಂಟ್ಸ್ ಆರ್ ವೆರಿ ಮಚ್ ಸೀರಿಯಸ್ ಆನ್ ದ ಸ್ಟಡೀಸ್ ಎಜುಕೇಷನಲ್ಲಿ. ಈಗ ನಮ್ಮ ಭಾಗದಲ್ಲಿ ಏನಿದೆ, ನಾನು ಫೀಸ್ ಕೊಟ್ಟಿದ್ದೀನಿ, ನನ್ನ ಕೆಲಸ ಮುಗೀತು. ನಮ್ಮ ಪೇರೆಂಟ್ಸ್ ಇಂದ ಒಂದು ದೊಡ್ಡ ಕಂಪ್ಲೇಂಟ್ ನಾನು ಹೇಳ್ತಾ ಇರೋದು. ಈಗ ಇವ್ರು ಇಲ್ಲಿಂದ ಮಂಗಳೂರಿಗೆ ಆಯಿತು, ಇನ್ನೊಂದು ಕಡೆ ಹೋಗೋದಾಯ್ತು, ಇವರೆಲ್ಲ ಇದಾರಲ್ಲ ಪೇರೆಂಟ್ಸ್ ಎಲ್ಲನು, ಒಂದು 10% ವಿದ್ಯಾರ್ಥಿಗಳಿಗೆ ಮಾತ್ರ ಅವ್ರು ಓದೋ ಸಲುವಾಗಿ ಅಂತ ಕಳಿಸ್ತಾ ಇದ್ದಾರೆ. ಇನ್ನೂ 90% ಯಾರು ಹುಡುಗರು ಹೋಗ್ತಾ ಇದಾರಲ್ಲ. ನನ್ನ ಮಗನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅವನಿಲ್ಲಿದ್ದರೆ ಮೊಬೈಲ್ ಕೇಳ್ತಾನೆ, ಅವನಿದ್ದರೆ ಟಿ ವಿ ನೋಡ್ತಾನೆ, ಅವನಿದ್ದರೆ ಸ್ನೇಹಿತರು ಬರ್ತಾರೆ, ಇವೆಲ್ಲ ಕಾರಣಗಳಿಂದ ದೂರ ಇರಲಿ ಅನ್ನೋದಕ್ಕೆ ಅವ್ರು ಕಳಿಸ್ತಾ ಇದ್ದಾರೆ. ಸೊ ನನಗೆ ಇನ್ನೊಂದು ಕೊರತೆ ನಮ್ಮ ಭಾಗದಲ್ಲಿ ಏನಪ್ಪ ಅಂದ್ರೆ, ಪೇರೆಂಟ್ಸ್ಗೂ ಆ ಸೀರಿಯಸ್ನೆಸ್ ಬೇಕು, ಅದಿಲ್ಲ ನಮ್ಮ ಹತ್ರ. ಆದರೆ ನಮಗೆ ನೀವು ಹೇಳಿದಂಥ ಭಾಗದಲ್ಲಿ ಏನಿದೆಲ್ಲ, ಪೇರೆಂಟ್ಸ್ ಆರ್ ಈಕ್ವಲಿ ಸೀರಿಯಸ್ ವಿತ್ ದ ಸ್ಟೂಡೆಂಟ್ಸ್. ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್. ನನ್ನ ತಪ್ಪನ್ನು ಆಗಿರ್ಬೋದು, ಬಟ್ ನನ್ನ ಒಂದು ಚರ್ಚೆ ಮಾಡಿರೋ ಪ್ರಕಾರ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಇಲ್ಲಿ ಪೇರೆಂಟ್ಸ್ ಕೂಡ ಆ ಸೀರಿಯಸ್ನೆಸ್ ಬರಬೇಕು. ಇಲ್ಲಿ ಎಷ್ಟೋ ಮಂದಿ ಪೇರೆಂಟ್ಸ್ ಎಜುಕೇಟೆಡ್ನು ಇದ್ದಾರೆ, ಇಲ್ಲಂತಿಲ್ಲ. ಅವ್ರು ಏನು ಮಾಡ್ತಾರೆ, ಮಕ್ಕಳ ಜೊತೆಗೆ ಕೂತ್ಕೊಂಡು ಒಂದು 2 ತಾಸು ಕೂತ್ಕೋಬೇಕು, ಅವ್ರು ಏನಾಗಿದೆ ಏನಿಲ್ಲ ಅಂತ ಕೇಳೋಕ್ಕೆ. ಮನೆಗೆ ಸಾಯಂಕಾಲ ಬಂದ ತಕ್ಷಣ ಎಜುಕೇಟೆಡ್ ಪೇರೆಂಟ್ಸ್ ಕೂಡ ಏನು ಮಾಡ್ತಾ ಇದ್ದಾರೆ, ಆಯ್ತಾ ಸ್ಕೂಲು, ಟ್ಯೂಷನ್ಗೆ ಹೋಗು. ಸೊ ಟ್ಯೂಷನ್ಗೆ ಹೋಗು, ಸ್ಕೂಲಿಗೆ ಹೋಗು ಅಂತಂದಾಗ ಪೇರೆಂಟ್ಸ್ ಇನ್ ಸೆಲ್ಫ್ ಇಂಟ್ರೆಸ್ಟ್ ಏನಿದೆ ಇಲ್ಲಿ? ಸೊ ಇಲ್ಲಿ ಪೇರೆಂಟ್ಸ್ ಕೂಡ ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡಿಕೊಂಡು, ಇಲ್ಲಪ್ಪ ನನ್ನ ಮಗನ ನಾನೇ ತಯಾರು ಮಾಡ್ತೀನಿ ಅಂತಂದಾಗ ಮಾತ್ರ ಇದಾಗುತ್ತೆ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ಉದಾಹರಣೆಗಾಗಿ. ಈಗ ನನ್ನ ಟೈಮಲ್ಲಿ ನಾನು ಓದ್ತಿರುವಾಗ ನಂದು ಇನ್ನೊಬ್ಬನ ಫ್ರೆಂಡ್ ಇದ್ದ, ಸ್ನೇಹಿತ ನವೀನ್ ಅಂತ ಇದ್ದ, ಆಮೇಲೆ ವಿಕ್ರಮ್ ಅಂತ, ಇಬ್ಬರು ಅಣ್ಣ ತಮ್ಮರವರು. ಅವ್ರ ತಾಯಿ ಓದಿರೋದು ಬರೀ 10th standard ಮಾತ್ರ. ಆದರೆ ಅವ್ರ ತಾಯಿ ಓದಿರೋದು 10th standard ಮಾತ್ರ, ಅವ್ರ ತಾಯಿ ಆ ಹುಡುಗರನ್ನ 10ನೇ ಕ್ಲಾಸ್ ತನ ಅವರೇ ಟ್ಯೂಷನ್ ಮಾಡಿದ್ದಾರೆ. ಸೊ ಅದ್ರ ರಿಸಲ್ಟ್ಸ್ ಏನಪ್ಪ ಅಂತಂದ್ರೆ, ಇವತ್ತಿಬ್ರು ಇಂಡಿಯಾದಲ್ಲಿಲ್ಲ, ಇಬ್ರು ಯು ಎಸ್ ಅಲ್ಲಿ ಇದ್ದಾರೆ. ಏನಪ್ಪ ರಿಸಲ್ಟ್ ಅಂದ್ರೆ, ಫೌಂಡೇಶನ್ಗೆ ಅವ್ರ ತಾಯಿನೇ ಕೂತ್ಕೊಂಡಿದ್ಲು, ತಾಯಿನ ದೊಡ್ಡ ಸ್ಟಡೀಸ್ ಏನ್ ಮಾಡಿಲ್ಲ, ಅವ್ರು ಓದಿರೋದು 10th or 12th ಮಾಡಿದ್ದಾರೆ, ಅವ್ರ ಡಿಗ್ರಿನು ಮಾಡಿರ್ಲಿಲ್ಲ. ಆದ್ರೆ ಒಂದು ಆಸಕ್ತಿ ಇತ್ತು ನನ್ನ ಮಕ್ಳಿಗೆ ಏನಾದ್ರೂ ತಯಾರು ಮಾಡ್ಬೇಕಂತ, ಕೂತ್ಕೊಂಡು ಹೋಮ್ ವರ್ಕ್ ಮಾಡಿಸೋ ಕೆಲಸ ಒಂದೇ ಇರ್ಬೇಕು. ಆದ್ರೆ ಇವತ್ತಿನ ಪೇರೆಂಟ್ಸ್ಗೆ ಹೇಳ್ಬೇಕಂದ್ರೆ ಆಸೆಯ ಇದೊಂಥರ ಕಾಮಿಡಿ ಅನ್ನಂಗೆ ಇರುತ್ತೆ, ಬಟ್ ದಿಸ್ ಇಸ್ ಫ್ಯಾಕ್ಟ್. ಈಗ 7 ಗಂಟೆಗೆ ಮಕ್ಕಳು ಬಂದಿದ್ದಾರೆ, 7 ಗಂಟೆಗೆ ಧಾರಾವಾಹಿನೂ ಸ್ಟಾರ್ಟ್ ಆಗಿದೆ, ಏನ್ ಮಾಡ್ಲಿ ನಾನು? ಸೊ ಇಂಥ ವಿಷಯದಲ್ಲಿ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ನೀನು ಆ ರೂಮಾಗ ಓದ್ಕೋ ಅಂತ ಹೇಳ್ತಾರೆ, ಆಗ್ಲಿ ಧಾರಾವಾಹಿನ ಆಫ್ ಮಾಡ್ತಾರೆ, ಧಾರಾವಾಹಿನ ಇವ್ರು ನೋಡ್ತಾರೆ. ಈ ಸಿಸ್ಟಮ್ ಏನಾಗ್ಬೇಕಂದ್ರೆ, ಧಾರಾವಾಹಿ ಆಫ್ ಮಾಡಿ ಮಕ್ಕಳ ಜೊತೆ ಕೂತ್ಕೊಂಡು 1-2 ತಾಸು ಅವ್ರ ಹತ್ರ ಕೂತ್ಕೊಂಡ್ರೆ ನಿಮ್ಮ ಮಕ್ಕಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ
4: ಕ್ಲಿಯರ್ ಮಾಡ್ಲಿಕ್ಕೆ
5: ಸಾಧ್ಯ ಆಗುತ್ತೆ. ನೀವೇನು ಓದಿರೋದೇನು ಬೇಕಿಲ್ಲ, ತಿಳ್ಕೊಂಡು ಸ್ವಲ್ಪ ಮಟ್ಟಿಗೆ ಏನಿಲ್ಲ ಏನು ಓದ್ತಾ ಇದ್ದಾರೆ ಇಷ್ಟೇ ವಿಚಾರದಲ್ಲಿ ಪೇರೆಂಟ್ಸ್ ಕೂಡ ಟೈಮ್ ಕೊಟ್ರೆ 100% ನಮ್ಮ ಹತ್ರ ಕೂಡ ಕಾಂಪಿಟೇಟಿವ್ ಕ್ಲಿಯರ್ ಆಗಂಗಿದೆ. ಈಗ ಇನ್ನೂ ನಿಮ್ಗೆ ಹೇಳಬೇಕು ಅಂತಂದ್ರೆ, ಇವಾಗ ಆಗಿದಂತ ಕಾಂಪಿಟೇಟಿವ್ ಕ್ಲಿಯರ್ ಯಾರ್ಯಾರು ನಮ್ಮ ಭಾಗದ ವಿದ್ಯಾರ್ಥಿಗಳು ಇದಾರಲ್ಲ ಸರ್, ಅವ್ರಿಗೆ ನೀವು ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿಕೊಂಡ್ರೆ ಮಿನಿಮಮ್ 80% ಅದರಲ್ಲಿ ಅವ್ರ ಪೇರೆಂಟ್ಸ್ ಎಫರ್ಟ್ಸ್ ಇರುತ್ತೆ, 80% ಇರುತ್ತೆ.
4: ಮಕ್ಕಳ ಎಜುಕೇಶನ್ ಸೀರಿಯಸ್ ಇರ್ತಾರೆ,
5: ಸೀರಿಯಸ್ ಇರ್ತಾರೆ, ಅವರು ಕೊಡ್ತಾರೆ ಟೈಮ್. ಇನ್ನು ನನಗೊಂದು 2-3 ಪೇರೆಂಟ್ ನನ್ನ ಹತ್ರ ಎಕ್ಸಾಂಪಲ್ಸ್ ಇದಾವೆ. ಮಕ್ಕಳು 10th ಬಂದ ತಕ್ಷಣ ಹಿಂದೆ ಹಿಡ್ಕೊಂಡು 2nd year ಮುಗಿಯತನ ಮನೇಲಿ ಅವ್ರು ಟಿವಿನೂ ಇಟ್ಟಿಲ್ಲ. ಅವರು ಬೆಳಗ್ಗೆ ಹೊತ್ತು ಸ್ಕೂಲ್ ಕಾಲೇಜಿಗೆ ಹೋಗ್ತಾರೆ, ಆ ಟೈಮಲ್ಲಿ ಕೂಡ ಇವರು ಟಿವಿ ಇಡೋದು ಬೇಡ ಅಂತಂದ್ರೆ ಆ ಟೈಮಲ್ಲಿ ಕೂಡ ಟಿವಿ ಇಟ್ಟಿಲ್ಲ. ಈ ತರ ಪೇರೆಂಟ್ಸು ಇದ್ದಾರೆ. ಸೊ ಅವ್ರ ಪೇರೆಂಟ್ಸ್ ಇನ್ ಮಕ್ಕಳ ಸಕ್ಸಸ್ ರೇಷಿಯೋ ಜಾಸ್ತಿ ಇದೆ. ಇನ್ನೂ ಗಟ್ಟಿಗೆ ಹೇಳ್ಬೇಕಪ್ಪ ಅಂತಂದ್ರೆಗಿನ, ನನಗೊಂದು ಪೇರೆಂಟ್ ಎಕ್ಸಾಂಪಲ್ ಇದೆ, RTPS ಅಲ್ಲಿ ಅವ್ರು ಜಾಬ್ ಮಾಡೋರು. ಅವರು ಬಂದಿರೋದು ಅದೇ ನೀವು ಹೇಳ್ದಂಗೆ ಕೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ ಬಂದಂತವ್ರು, ಕೋಸ್ಟಲ್ ಭಾಗದಿಂದ ಬಂದಂತವ್ರು. ಅವ್ರ ಹತ್ರ ಸೀರಿಯಸ್ನೆಸ್ ಇತ್ತು, ನನ್ನ ಮಗುನ ಏನಾದರೂ ಮಾಡ್ಬೇಕಪ್ಪ ಅಂತಂದು ಅವ್ರು ಏನಾದರೂ ಮಾಡ್ಬೇಕನ್ನೋದಕ್ಕೆ ನಮ್ಮ ಹತ್ರ ಅಡ್ಮಿಷನ್ ಆಯಿತು. ಅದಾದಮೇಲೆಲ್ಲ ಮುಗಿದ್ಮೇಲೆ ಮಗಳು RV ಕಾಲೇಜಿಂದ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾವು ಶೀ ಇಸ್ ಡೂಯಿಂಗ್ ವೆರಿ ಗುಡ್, ಒಳ್ಳೆ ಸಂಬಳದ ಜೊತೆಗೆ ಅವಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಿಂಗಿದೆ. ಸೊ ದೀಸ್ ಆರ್ ದ ಥಿಂಗ್ಸ್ ಸರ್, ಒಂದು ಫೌಂಡೇಶನ್ ಪ್ರಾಬ್ಲಮ್, ಸೆಕೆಂಡ್ ಪೇರೆಂಟ್ಸ್ ಇನ್ ಪ್ರಾಬ್ಲಮ್, ದೀಸ್ ಆರ್ ದ ಥಿಂಗ್ಸ್ ವಾಟ್ ಐ ಫೀಲ್ ಸರ್.
4: ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್ ಆಗಬೇಕಾಗಿದೆ ಅಂತೆ. ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್ ಆಗಬೇಕಂತಂದ್ರೆ ಅಲ್ಲಿ ನೀವು ಹೇಳ್ದಂಗೆ ಒಂದಷ್ಟು ಶಿಕ್ಷಕರಿಗೆ ಈ ಆರ್ಥಿಕ ಸಂಪನ್ಮೂಲ ಕೂಡ ಇಂಪಾರ್ಟೆಂಟ್ ಆಗ್ತದೆ. ನೀವು ಹೇಳಿದಂಗೆ ಗೆಸ್ಟ್ ಟೀಚರ್ಸ್ಗೆ ನೀವು ಕೊಡುವಂಥ ವೇತನದ ಮೇಲೆ ಕೂಡ ಅವರು ಹೇಳುವಂಥ ಆಸಕ್ತಿಗಳಿರ್ತವೆ. ಈಗ ಅಲ್ಲೇ ಪಕ್ಕದಲ್ಲಿ ಕಾಯಂ ಶಿಕ್ಷಕರು ಅಥವಾ ಕಾಯಂ ಲೆಕ್ಚರರ್ಸ್ ಇರ್ತಾರೆ, ಅವರಿಗೆ ಸಂಬಳಕ್ಕೂ ಇವರಿಗೆ ಬರುವಂಥ ವೇತನಕ್ಕೂ ಭಾಳ ವ್ಯತ್ಯಾಸ ಇರ್ತದೆ ಪ್ರೋತ್ಸಾಹಧನ ಅಂತೇಳಿ. ಸೊ ಅದು ಕೂಡ ಎಲ್ಲ ಒಂದು ಕಡೆ ಹೇಳುವಿಕೆ ಕಡಿಮೆ ಆಗ್ತದಂತೀರೋ ಅಥವಾ ಹೇಳುವಂಥದ್ದು ಕರೆಕ್ಟ್ ಹೇಳ್ತಿರ್ತಾರಂತೀರೋ ಹೇಗೆ
5: ಸರ್? ಇವಾಗ ಗೆಸ್ಟ್ ಫ್ಯಾಕಲ್ಟೀಸಲ್ಲಿ ಕೂಡ ಇವಾಗಿರೋ ಸಿಸ್ಟಮ್ ಪ್ರಕಾರ ರಿಕ್ವೈರ್ಮೆಂಟ್ಸು ಮತ್ತು ನೋಟಿಫಿಕೇಶನ್ಸ್ ಬರಲಾರ್ದ ಕಾರಣಕ್ಕೆ ಭಾಳ ಸ್ವಲ್ಪ ಮಂದಿ 50% ಆಫ್ ಗೆಸ್ಟ್ ಫ್ಯಾಕಲ್ಟೀಸ್ ಅವ್ರ ಹತ್ರ ಕ್ವಾಲಿಟಿ ಇದೆ. ಕ್ವಾಲಿಟಿ ಇದೆ, ನೋ ಡೌಟ್. ಅಲ್ಲಿ ಕ್ವಾಲಿಟಿ ಇದ್ದು ಅವ್ರ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಗ್ಯಾರಂಟಿ ಅನ್ನೋದಂತೂ ಏನೂ ಇಲ್ಲಲ್ಲ. ಹಾಗಾಗಿ ಅವರು ಎಷ್ಟು ವರ್ಷ ಮಾಡ್ತಾರೆ ಅನ್ನಂಗಿರುತ್ತೆ. ಈಗ ನೀವು ಗೆಸ್ಟ್ ಫ್ಯಾಕಲ್ಟೀಸ್ನಾದರೂ ಒಂಥರ ಪರ್ಮನೆಂಟ್ ಥರ ಯಾವ ಥರಪ್ಪ ಅಂದರೆ, ಗೆಸ್ಟ್ ಫ್ಯಾಕಲ್ಟೀಸಿಗಾದರೂ 3 ವರ್ಷ ಟೈಮ್ ಕೊಡ್ರಿ ಅವರಿಗೆ,
4: ಒಂದು ಟೈಮ್ ಇಲ್ಲಿ ನೀವು
5: 3 ವರ್ಷ ನೀವು ಇಲ್ಲಿ ಇರ್ತೀರಿ ಅಂತಂದಾಗ ಅವನೇನು ಮಾಡ್ತಾನೆ, ನೆಕ್ಸ್ಟ್ ಇಯರ್ ನಾನು ರಿಸಲ್ಟ್ ಕೊಟ್ಟಿಲ್ಲ ಅಂದ್ರೆ ನನ್ನ ತೆಗಿತಾರಪ್ಪ ಅನ್ನೊಂದು ಎದ್ರಿಕೆಗಾದರೂ ಅವನು ಇನ್ನೂ ಬೆಸ್ಟ್ ಕ್ವಾಲಿಟಿ ಕೊಡೇ ಕೊಡ್ತಾನೆ. ಈಗ ನೆಕ್ಸ್ಟ್ ಇಯರ್ ಮತ್ತೆ ನಾನು ರಿನಿವಲ್ ಮಾಡಬೇಕು, ನೆಕ್ಸ್ಟ್ ಇಯರ್ ಮತ್ತೆ ನಾನು ಚೆಕ್ ಮಾಡಬೇಕಂತಂದಾಗ ಆ ಸೀರಿಯಸ್ನೆಸ್ ಅವನತ್ರ ಕೂಡ ಮಿಸ್ ಆಗುತ್ತೆ ಅಂತ ನನಗೆಲ್ಲೋ ಅಂತಲ್ಲಿ ಅನಿಸ್ತಾ ಇದೆ. ಈಗ ಅದೇ ಪರ್ಮನೆಂಟ್ ಫ್ಯಾಕಲ್ಟಿ ಆಗಿರೋ ಕಾರಣಕ್ಕೆ ಏನಾಗುತ್ತೆ, ಅವನಿಗೆ ಕಂಪಲ್ಸರಿ ರಿಸಲ್ಟ್ ಕೇಳ್ತಾರೆ, ಸರ್ಕಾರ ಕೇಳ್ತದೆ, ನಮ್ಮ ಡಿಪಾರ್ಟ್ಮೆಂಟ್ಗಳು ಕೇಳ್ತವೆ, ಆಮೇಲೆ ಅವನು ಆಲ್ರೆಡಿ ಸೆಲೆಕ್ಟ್ ಆಗಿ ಬಂದಿರ್ತಾನೆ, ಅವನತ್ರ ಒಳ್ಳೆ ಕ್ವಾಲಿಟಿ ಇರೇ ಇರುತ್ತೆ. ಸೊ ಅಂಥರದ್ರಲ್ಲಿ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಈಗ ನಮ್ಮ ರೂರಲ್ ಭಾಗದಲ್ಲಿ ಕೂಡ ಎಷ್ಟೊಂದು ಸಂಸ್ಥೆಗಳಲ್ಲಿ ಭಾಳ ಒಳ್ಳೆ ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ, ನೋ ಡೌಟ್ ಇದೆ. ದ ಫ್ಯಾಕಲ್ಟೀಸ್ ಆರ್ ವೆರಿ ಗುಡ್. ಆದರೆ ಇನ್ನು ಸ್ವಲ್ಪ ಕಡೆ ಏನಾಗಿದೆ ಅಂತಂದ್ರೆ, ನನಗೆ ಗೊತ್ತಿರೋ ಒಂದು 2-3 ಇದ್ದಾರೆ, ಅವರು ಪ್ರೀ ಪ್ರೈಮರಿಯಲ್ಲಿ ಇದ್ದಾರೆ. ಗೆಸ್ಟ್ ಫ್ಯಾಕಲ್ಟಿ ಅಲ್ಲ, ಪರ್ಮನೆಂಟ್ ಫ್ಯಾಕಲ್ಟಿ ಪ್ರೈಮರಿ ಪ್ರೀ ಪ್ರೈಮರಿಯಲ್ಲಿ ಇದ್ದಾರೆ, ಬಟ್ ದೇ ಆರ್ ಎಲಿಜಿಬಲ್ ಟು ಟೀಚ್ 10th ಸ್ಟ್ಯಾಂಡರ್ಡ್ ಆಲ್ಸೋ. ಬಟ್ ಅಕಾರ್ಡಿಂಗ್ ಟು ದ ಕ್ಲಾಸ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಅಲ್ಲಿ ಸೆಲೆಕ್ಟ್ ಆಗಿ ಅವ್ರು ಅಲ್ಲಿ ಪಾಠ ಹೇಳ್ತಾ ಇದ್ದಾರೆ. ಈಗ ನನಗೇನಪ್ಪ ಅಂತಂದ್ರೆ, ಗೆಸ್ಟ್ ಫ್ಯಾಕಲ್ಟಿ ಆಪ್ಷನ್ ನ ನೀವು, ದಿಸ್ ಇಸ್ ಮೈ ಸಜೆಷನ್ ಟು ದ ಗೌರ್ಮೆಂಟ್, ಇದನ್ನು ತಗೋಬಹುದು ಅವರು, ವಿತ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಗೆಸ್ಟ್ ಫ್ಯಾಕಲ್ಟೀಸ್ ಒಂದು, ಆಮೇಲೆ ಪ್ರೀ ಪ್ರೈಮರಿ ಪ್ರೈಮರಿ ಒಂದು. ಈಗ ಪ್ರೀ ಪ್ರೈಮರಿಯಲ್ಲಿ ಇದ್ದಂಥ ಒಳ್ಳೆ ಒಳ್ಳೆ ಫ್ಯಾಕಲ್ಟೀಸ್ನ ನೀವು ಯಾಕೆ ಅವರಿಗೆ 7th, 8th, 9th ಅಂತ ಕೊಡಬಾರ್ದು? ಈ ಗೆಸ್ಟ್ ಫ್ಯಾಕಲ್ಟಿನ ಯಾಕೆ ನೀವು ಕೆಳಗಿನ ಕ್ಲಾಸಸ್ಗೆ ಆಗಬಾರ್ದು? ದಿಸ್ ಇಸ್ ಮೈ ಕ್ವೆಶನ್. ಐ ಮೇ ಬಿ ರಾಂಗ್, ಇದೊಂದು ಸಜೆಷನ್. ಅವಾಗ ಸೀನಿಯರ್ ಫ್ಯಾಕಲ್ಟೀಸ್ ಇದ್ದಾಗ, ಈಗ ಅವರು ಪ್ರೈಮರಿಯಲ್ಲಿ ಹೇಳ್ತಾ ಇರೋ ಟೀಚರ್ ಕೂಡ ಅವರು ಕ್ವಾಲಿಫೈಡ್ ಟೀಚರ್ಸ್, ಎಕ್ಸಾಮ್ ಬರೆದು ಬಂದಂತವರೇ ಇರ್ತಾರೆ. ಅದ್ರ ಜೊತೆಗೆ ಅವರಿಗೆ ಕಾಳಜಿನೂ ಇರುತ್ತೆ, ಹೈಸ್ಕೂಲಲ್ಲಿ ಹೇಳಿದ್ರೆ ಈ ತರ ಇರುತ್ತೆ ಅಂತ. ಸೊ ಅವಾಗ ಇನ್ನೂ ನಮ್ದು ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗ್ಬೋದು, ಫೌಂಡೇಶನ್ ಇನ್ನೂ ಇಂಪ್ರೂವ್ ಆಗ್ಬೋದು, ಬರೋಂಥ ವಿದ್ಯಾರ್ಥಿಗಳಲ್ಲಿ ಅದೊಂದು ಕಾಂಪಿಟೇಟಿವ್ ಸ್ಕಿಲ್ಸು ಜಾಸ್ತಿ ಆಗುತ್ತೆ, ದೆನ್ ವಿ ಕ್ಯಾನ್ ಗೆಟ್ ಎ ರಿಸಲ್ಟ್ಸ್ ಔಟ್ ಆಫ್ ಇಟ್ ಅಂತ ಅನಿಸುತ್ತೆ.
4: ನಮ್ಮ ಈ ಭಾಗದಲ್ಲಿ, ವಿಶೇಷವಾಗಿ ನಮ್ಮ ಈ ಕಲ್ಯಾಣ ಕರ್ನಾಟಕದಂಥ ಭಾಗದಲ್ಲಿ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೀವಿ ಅನ್ನುವಂಥದ್ದು ಒಂದು ಹಣೆಪಟ್ಟಿ ಇದೆ. ಅಂದರೆ ಅಂದ್ಕೊಂಡಿದ್ದೀವಿ, ನಾವೆಲ್ಲರೂ ಅಂದ್ಕೊಂಡಿದ್ದೀವಿ, ಅನೇಕ ಪ್ರತಿಭಾವಂತರು ನೀವು ಹೇಳಿದಂಗೆ ಕೋಸ್ಟಲ್ ಡಿಸ್ಟಿಕ್ ಅಂತ ಭಾಗದಲ್ಲಿ ಒಳ್ಳೊಳ್ಳೆ ಸ್ಕೋರ್ ಮಾಡಿದ್ದಾರೆ. ನಾನು ಇತ್ತೀಚೆಗೆ SSLC PUC ದ್ವಿತೀಯ PUC ರಿಸಲ್ಟ್ ನೋಡುವಾಗ ನನಗೆ ಅನಿಸ್ತಾ ಇತ್ತು ಅಲ್ಲಿಯವರು ಸ್ಟೇಟ್ಗೆ 4th ರ್ಯಾಂಕು, 5th ರ್ಯಾಂಕು, 6th ರ್ಯಾಂಕು, 7th ರ್ಯಾಂಕು, 10ರೊಳಗೆ ಬಂದಿದ್ದಾರೆ. ಸೊ ಅವರು ನಮ್ಮವರು ಇಲ್ಲಿ ಹುಡುಗರೆ. ಸೊ ಅಲ್ಲಿ ಅದು ಸಾಧ್ಯವಾದಾಗ ಇಲ್ಲಿ ಯಾಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ನನಗೊಂದೆಲ್ಲ ಒಂದು ಕಡೆ ಇದೆ. ಅಂದರೆ ಪ್ರತಿಭಾವಂತರು ಇದ್ದಾರೆ, ನೀವು ಹೇಳಿದಂಗೆ ಅವರಿಗೆ ಕಲಿಕೆ ಮತ್ತು ಕಲಿಸುವಿಕೆ, ಈ ಕೌಶಲ್ಯಗಳು ಎಲ್ಲ ಒಂದು ಕಡೆ ಸಮಸ್ಯೆ ಆಗ್ತಿರೋದ್ರಿಂದ ಅವರು ಪಲಾಯನ ಇಲ್ಲಿಂದ ಆ ಕಡೆ ಹೋಗ್ತಿದ್ದಾರೆ.
5: ಇದೇ ವರ್ಷ 10th ರಿಸಲ್ಟ್ ತಗೋಣ, ಸ್ಟೇಟ್ ರಿಸಲ್ಟ್. ಸ್ಟೇಟ್ ರಿಸಲ್ಟ್ ಟಾಪರ್ ನಮ್ಮ ರಾಯಚೂರು ಹುಡುಗನೇ ಬಂದಿದ್ದ, ಮಾನ್ವಿ ಹುಡುಗ ಬಂದಿದ್ದಾನೆ, ಸುಖದೇವ್ ಅಂತ. ಈ ಹ್ಯಾಸ್ ಸ್ಕೋರ್ಡ್ 625/625. ಐ ವಾಸ್ ವೆರಿ ಮಚ್ ಹ್ಯಾಪಿ, ನೋ ಡೌಟ್ ಸ್ಕೂಲ್ ಹ್ಯಾಸ್ ಡನ್ ವೆರಿ ಗುಡ್. ಜೊತೆ ಜೊತೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಈಸ್ ಫಾದರ್ ಈಸ್ ಅ ಪ್ರೊಫೆಸರ್, ಎಜುಕೇಟೆಡ್ ಪ್ರೊಫೆಸರ್. ಸೊ ಅವರು ಟೈಮ್ ಕೊಟ್ಟಿದ್ದಾರೆ, ಮಕ್ಕಳ ಸಕ್ಸಸ್ ಅಲ್ಲಿ ಪೇರೆಂಟ್ಸ್ ಕೂಡ ವರ್ಕ್ ಇತ್ತಿಲ್ಲ
4: ಇರ್ತದೆ ಅನ್ನೋದಕ್ಕೆ
5: ಇದೊಂದು ಸಾಕ್ಷಿ ನಿಮಗೆ. ಸೊ ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಲಿ ನಮ್ಮ ರಿಸಲ್ಟ್ಸ್ ಬಂದಂಗೆ ಆಯ್ತು. ಸೊ ಇದು ನಮ್ಮ ಹತ್ರ ಮಿಸ್ ಆಗ್ತದೆ. ಈಗ ಕೋಸ್ಟಲ್ ಅಲ್ಲಿ ಏನಾಗ್ತಾ ಇದೆ, ಆ ಸೀರಿಯಸ್ನೆಸ್ ವಿತ್ ಪೇರೆಂಟ್ಸ್ ಇಸ್ ಮೋರ್ ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ನಮ್ಮ ಕಾಲೇಜಲ್ಲೇ ತಗೊಳ್ರಿ ಎಕ್ಸಾಂಪಲ್ ಅಲ್ಲಿ, ಪೇರೆಂಟ್ಸ್ ಮೀಟಿಂಗ್ ಅಂತ ನಾವು ಕರೆದ್ರೆ 50ರಲ್ಲಿ 15 ಜನ ಬರ್ತಾರೆ. ಇನ್ನು 35 ಜನ ಏನಂತಾರೆ, ನಾನು ಬ್ಯುಸಿ ಇದ್ದೀನಿ ಅಂತಾರೆ. ನಾನು ಅವ್ರು ಕೇಳೋ ಕ್ವಶನ್ ನಿಮ್ಮ ಮುಖಾಂತರ ಅವ್ರಿಗೂ ಕೇಳ್ತೀನಿ ಕ್ವಶನ್ನ, ಬ್ಯುಸಿ ಇರೋದು ನೀವು ಯಾರ ಸಲುವಾಗಿ? ನಿಮ್ಮ ಮಗನ ಸಲುವಾಗಿ, ಮಕ್ಕಳ ಸಲುವಾಗಿ ನೀವು ಬ್ಯುಸಿ ಇರ್ತಾ ಇದ್ದೀರಿ. ನಿಮ್ಮ ಮಕ್ಕಳ ಸಲುವಾಗಿ ನಾವು ಕರೆದಾಗ ನೀವು ಬರಲಿಲ್ಲ ಅಂದರೆ ನಿಮ್ಮ ಮಕ್ಕಳನ್ನ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ತೀವಿ? ಅವಾಗ ನೀವು ಇನ್ನೂ 4 ತಾಸು ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗತ್ತೆ, 4 ವರ್ಷ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಇವಾಗ ನೀವು ಸಂಸ್ಥೆಗಳಿಗೆ ಸಪೋರ್ಟ್ ಮಾಡಿದ್ರೆಗೆ ನಾ ತಿದ್ದದ ಏನೈತೆ, ನಾವು ಇಲ್ಲೇ ತಿದ್ದಿದ್ರೆ ಅವನಿಗೆ 10 ವರ್ಷದಲ್ಲಿ ಸಿಗೋ ಜಾಬ್ನ 5 ವರ್ಷದಲ್ಲಿ ಸಿಗ್ತದೆ. ನೀವು 5 ವರ್ಷ ಬೇಗನೆ ರಿಟೈರ್ಡ್ ಆಗ್ಬೋದು ಆಸ್ ಅ ಫಾದರ್, ಇಲ್ಲಾಂತಂದ್ರೆ ನೀವು 60 ವರ್ಷ ತನಕ ದುಡಿಲೇಬೇಕಾಗುತ್ತೆ. ಸೊ ಪೇರೆಂಟ್ಸ್ ಹ್ಯಾವ್ ಟು ಪ್ಲೇ ಅ ವೆರಿ ವೈಟಲ್ ರೋಲ್ ಟು ಗೆಟ್ ಅ ಸ್ಟೂಡೆಂಟ್ಸ್ ಆರ್ ಟು ಗೆಟ್ ಅ ಚೈಲ್ಡ್ ರಿಸಲ್ಟ್ ಇನ್ ಪ್ರಾಪರ್ ವೇ ಅಂತ.
4: ಸರ್, ಈಗ ನಾನು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ, ಕಾಂಪಿಟೇಟಿವ್ ಇದಕ್ಕೆ ತರಬೇತಿ ಪಡೀಲಿಕ್ಕೆ ಬೇರೆ ಬೇರೆ ಪ್ರದೇಶಗಳಿಗೆ ಈ ವಿದ್ಯಾವಂತ ಯುವಕರು ಹೋಗ್ತಿರ್ತಾರೆ. ಸೊ ನಮ್ಮ ಈ ಭಾಗದಲ್ಲಿ ಫ್ಯಾಕಲ್ಟೀಸ್ ಅಂದರೆ ಏನು ಉಪನ್ಯಾಸ ಮಾಡ್ತಿರ್ತಾರೆ ಅಥವಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾಡ್ತಿರ್ತಾರೆ, ನಾನು ಧಾರವಾಡದಂಥ ಪ್ರದೇಶದಲ್ಲಿ ನೋಡ್ತೇನೆ. ನನಗೆ ಕಂಡಿದ್ದು ಬೇರೆ ಬೇರೆ ಸಂಸ್ಥೆಗಳೆಲ್ಲ ನೋಡಿದಾಗ, ಈ ಸಿಂಧನೂರು, ರಾಯಚೂರು, ದೇವದುರ್ಗ, ಲಿಂಗಸೂಗೂರು ಇಲ್ಲಿಯವರೇ ಅಲ್ಲಿಯ ಫ್ಯಾಕಲ್ಟೀಸ್ ಅಲ್ಲಿ ಹೇಳ್ತಾರೆ. ಬಟ್ ಆದರೆ ಅಲ್ಲಿ ನಮ್ಮವರೇ ಅಲ್ಲಿ ಹೇಳುವಾಗ ಇಲ್ಲಿ ಯಾಕೆ ಅದು ಸಾಧ್ಯ ಆಗ್ತಿಲ್ಲ? ಏನು ನಮ್ಮ ಅಂದರೆ ಅದೇನಂತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಏನಾದರೂ ಆಯ್ತಾ ಅಂತ.
5: ಇಲ್ಲ, ಅದೇನಾಯ್ತು ಅಂದರೆ ಸರ್, ನನಗೆ ತಿಳಿದ ಮಟ್ಟಿಗೆ ನನಗೂ ಭಾಳಷ್ಟು ಜನ ಇದ್ದಾರೆ. ನನ್ನ ಸ್ಟೂಡೆಂಟೇ ಒಬ್ಬನು ಫಸ್ಟ್ ಬ್ಯಾಚ್ ಚಂದ್ರು ಅಂತ ಇದ್ದ, ಆಮೇಲೆ ಈಗ ಸರ್ ಪೂಜಾರ್ ಸರ್ ಅಂತ ಒಬ್ಬರು ಇದ್ದಾರೆ. ಇವರೆಲ್ಲ ಯು ಪಿ ಎಸ್ ಸಿಗೆ ಮತ್ತು ಕೆ ಪಿ ಎಸ್ ಸಿಗೆ ಎಲ್ಲ ಕ್ಲಾಸಸ್ ತೊಗೊಂಡು ಇವರೆಲ್ಲ. ಇಲ್ಲಿ ನಮ್ಮ ಭಾಗದಲ್ಲಿ ಏನಾಗಿದೆ, ನೀವು ಹಿಂದುಳಿದ ಅನ್ನೋದ ಕಾರಣಕ್ಕೆ ನಮ್ಮದು ಎಜುಕೇಷನಲ್ ಹಬ್ಬೇ ಅಲ್ಲ ಅಂತ ನಾವು ಅಂತ ಇದ್ದೀವಿ. ಈಗ ನಮ್ದು ಹಬ್ಬನ ಬಿಟ್ಬಿಟ್ಟಿದ್ದೀವಿ. ಈಗ ನಮ್ಮ ಹತ್ರ ಇದೇ ಯಾರು ನೀವು ಹೇಳಿದಂಥ ರಿಸೋರ್ಸ್ ಪರ್ಸನ್ ರಾಯಚೂರು ಭಾಗದವ್ರು ಎಲ್ಲ ಕಡೆ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರು ಇಲ್ಲಿ ಬಂದು ಕೆಲಸ ಮಾಡಿದ್ರೆ ನಮ್ಮ ಹತ್ರ ಉಡುಗೊರೆ ಬರೋದು ಒಂದು 10-15 ಮಕ್ಕಳು. ಈ 10-15 ಮಕ್ಕಳಿಗೆ ಕ್ಲಾಸಸ್ ಹೇಳಿ ಅವರಿಗೆ ನಾನು ಸ್ಯಾಲ್ರಿ ಕೊಡೋದ್ರೊಳಗಡೆ ಅವ್ರಿಗೆ ಏನು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಇರ್ತದೆ ಅದು ಸಿಗಲ್ಲ. ಈಗ ಅದೇ ನಮ್ಮ ಭಾಗದಿಂದ ಹುಡುಗರು ಕಾಂಪಿಟೇಟಿವ್ಗೆ ಹುಬ್ಳಿ ಧಾರವಾಡ ಅಂತ ಹೋಗ್ತಾ ಇದ್ದಾರೆ. ನಮ್ಮ ಭಾಗದಿಂದನೂ ಹೋಗ್ತಾ ಇದ್ದಾರೆ, ಹುಬ್ಳಿಯಲ್ಲಿ ಲೋಕಲಲ್ಲೂ ಇದ್ದಾರೆ, ಸುತ್ತಮುತ್ತ ಎಲ್ಲ ಹುಡುಗರು ಹುಬ್ಳಿ ಧಾರವಾಡಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ಇಲ್ಲಿದ್ದಂಥ ರಿಸೋರ್ಸ್ ಪರ್ಸನ್ ಅಲ್ಲಿ ಅವ್ರಿಗೆ ಪಾಠ ಹೇಳೋದ್ರಿಂದ ಏನಾಗ್ತಾ ಇದೆ, ಅವ್ರಿಗೆ ಸ್ವಲ್ಪ ಸ್ಯಾಲ್ರಿ ಆದರೂ ಜಾಸ್ತಿ ಬರ್ತದೆ, ಇದೆಲ್ಲ ಕೆಲಸ ಸ್ಟಾರ್ಟ್ ಆಗ್ತದೆ. ಈಗ ಸರ್ಕಾರದಿಂದ ಈಗ ನಮ್ಮ ರೀಸೆಂಟ್ ಒಂದು ಇದೇ ಥರ ಡಿಸ್ಕಷನ್ ಮಾಡ್ತಿರುವಾಗ ನಮ್ಮ ಕಮಿಷನರ್ ಸರ್, ಮುನ್ಸಿಪಾಲ್ಟಿ ಕಮಿಷನರ್ ಸರ್ ಆಯಿತು, ನಮ್ಮ ಡಿ ಸಿ ಸರ್, ಹಳೆ ಡಿ ಸಿ ಸರ್ ಆಯಿತು, ಅವರು ಕೂಡ ರಾಯಚೂರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು ಕಾಂಪಿಟೇಟಿವ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ಪುಟ್ಟಿಂಗ್ ಆಲ್ ದೇರ್ ಎನರ್ಜಿ, ಆಮೇಲೆ ಲೋಕಲ್ ರಿಸೋರ್ಸ್ ಪರ್ಸನ್ ಕೂಡ ಅವ್ರಿಗೆ ರಿಸೋರ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲ, ಅವರೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಪ್ರಯತ್ನ ಮಾಡೋದ್ರಿಂದ ಇವಾಗ ಪ್ರಯತ್ನ ನಡೀತಾ ಇದೆ, ರಿಸಲ್ಟಿಗೆ ನಮ್ಗೆ ಸ್ವಲ್ಪ ಟೈಮ್ ಆದರೂ ಬೇಕಾಗುತ್ತೆ. ಸೊ ಇನ್ನು ಬರ ದಿನಗಳಲ್ಲಿ ಸೇ ಇನ್ನೊಂದು 5 ಇಯರ್ಸಲ್ಲಿ ಆಗಿರ್ಬೋದು, ಇನ್ನೊಂದು 6 ಇಯರ್ಸಲ್ಲಿ ಆಗಿರ್ಬೋದು, ಆ ಕಾಂಪಿಟೇಟಿವ್ ಪಾರ್ಟ್ನ ನಮ್ಮ ಭಾಗದಲ್ಲಿ ಕೂಡ ಸ್ಟಾರ್ಟ್ ಆದರೆ ಆಗುತ್ತೆ. ಬಟ್ ಟೈಮ್ ಹಿಡಿಯುತ್ತೆ ಸರ್. ಏನಂತಂದರೆ ರಾಯಚೂರು 2020 ಬೇರೆ ಇತ್ತು, 2026 ಬೇರೆ ಇದೆ. ಈ 6 ವರ್ಷದಲ್ಲೇ ಕೂಡ ರಾಯಚೂರು ಬಹಳಷ್ಟು ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ಅದರಲ್ಲಿ ಈಗ ನಮ್ದು ಕಾರ್ಪೊರೇಷನ್ ಆಗಿರೋ ಕಾರಣಕ್ಕೆ ಇನ್ನೂ ಸ್ವಲ್ಪ ಸಿಸ್ಟಮ್ ಆಯಿತು, ಅಪ್ಗ್ರೇಡೇಷನ್ಸ್ ಆಯಿತು, ಕಂಪ್ನಿಗಳಾಯಿತು ಬರೋದಕ್ಕೆ, ಜಾಬ್ಸ್ ಇಂದ ಆಯಿತು, ಇವೆಲ್ಲ ಸ್ವಲ್ಪ ಮೆಲ್ಲಕ್ಕೆ ಸ್ಟಾರ್ಟ್
4: ಬದಲಾವಣೆ ಆಗಲಿ,
5: ಬದಲಾವಣೆಗೆ ಸ್ಟಾರ್ಟ್ ಆಗ್ತಾ ಇದೆ.
4: ಸರಿ, ವಿಶೇಷವಾಗಿ ಈ ಭಾಗದ ಅಂದರೆ ವಿದ್ಯಾವಂತರು ಬೇರೆ ಬೇರೆ ಭಾಗಕ್ಕೆ ಹೋಗಿ ಈ ಉದ್ಯೋಗ ಅರಸಿ ಹೋಗುವಂಥದ್ದು, ಮತ್ತು ಉದ್ಯೋಗ ಇಲ್ಲಿ ಈ ಭಾಗದಲ್ಲಿ ಆ ಥರದ ವ್ಯವಸ್ಥೆಗಳಾಗಲಿಕ್ಕೆ ಸಾಧ್ಯ ಆಗಲಿಲ್ವಾ ಹೇಗೆ ಅಂತ
5: ಸರ್. ಅದೇ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕ್ವಶನ್ ಮಾರ್ಕ್ ಇದು. ಈಗ ಇನ್ಫ್ರಾಸ್ಟ್ರಕ್ಚರ್ ಕ್ವಶನ್ ಮಾರ್ಕ್ಗೆ ನಂದೇ ಆದ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಮ ಪರ್ಮಿಷನ್ ಇತ್ತಂದರೆ. ಈಗ ಏನಾಯ್ತಪ್ಪ ಅಂದರೆ, ರೀಸೆಂಟಾಗಿ ಒಂದು ಯಾರೋ ಒಂದು ಫ್ಯಾಕಲ್ಟಿ ರಿಕ್ವೈರ್ಮೆಂಟ್ ಇತ್ತು ನನಗೆ. ನಾನು ಫ್ಯಾಕಲ್ಟಿ ರಿಕ್ವೈರ್ಮೆಂಟ್ ಇದ್ದಾಗ ನಾನು ಫ್ಯಾಕಲ್ಟಿಗೆ ಫೋನ್ ಮಾಡಿ ನಾನು ಮಾತಾಡ್ತಿರುವಾಗ ಅವನಿಗೆ ಒಳ್ಳೆ ಸಂಬಳ ಕೂಡ ಆಫರ್ ಮಾಡಿದೆ ನಾನು. ಸಂಬಳ ಆಫರ್ ಮಾಡಿದ ತಕ್ಷಣ ಅವ್ನು ಬರಲಿಲ್ಲ. ಅವ್ನು ಬರಲಾರ್ದಕ್ಕೆ ನಾನು ಮತ್ತೆ ತಿರ್ಗಾ ಕಾಲ್ ಮಾಡಿ ಏನಾಯ್ತಪ್ಪ ಎದಕ್ಕೆ ಬರಲಿಲ್ಲ ಅಂತ ನಾನು ಅವ್ನು ಕೇಳಿದರೆ, ಇಲ್ಲ ಸರ್ ಸ್ವಲ್ಪ ನನ್ನ ವೈಫ್ ಹತ್ರ ನೀವು ಮಾತಾಡ್ರಿ ಅಂತ ಹೇಳಿದ್ರು ಅವರು. ನಿಮ್ಮ ವೈಫ್ ಹತ್ರ ಸರಿ ಸರ್ ಫೋನ್ ಕೊಡ್ರಿ ಅಂತ ಕೇಳಿದೆ. ನಾನು ಫೋನ್ ಅವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ವೈಫ್ ಏನು ಹೇಳಿದರು ಅಂತಂದರೆ, ಸರ್ ನೀವೇನು ಸಂಬಳ ಚೆನ್ನಾಗಿ ಕೊಡ್ತಾ ಇದ್ದೀರಿ, ಆಮೇಲೆ ನಿಮ್ಮ ಊರಲ್ಲಿ ಕೂಡ ಖರ್ಚು ಕೂಡ ಕಡಿಮೆನೆ, ಆದರೆ ಸ್ಯಾಟರ್ಡೆ ಸಂಡೇ ಹೋಗಕ್ಕೆ ನಿಮ್ಮ ಊರಲ್ಲಿ ಏನು ಜಗನೇ ಇಲ್ಲಲ್ಲ.
4: ಓ
5: ಇದು ಐ ವಾಸ್ ಸರ್ಪ್ರೈಸ್ಡ್ ಅವ್ರ ಆನ್ಸರ್ ಇಂದ. ಈಗ ನಾವು ಬರೇ ದುಡ್ಡು ದುಡಿದ್ರೆ ಎಲ್ಲಿ ಹೋಗ್ಬೇಕು ನಾವು ನೆಕ್ಸ್ಟ್? ಈಗ ನಿಮ್ಮ ಹತ್ರ ಒಂದು ಒಳ್ಳೆ ಥಿಯೇಟರ್ಸ್ ಇಲ್ಲ, ಒಳ್ಳೆ ಪಾರ್ಕ್ಗಳಿಲ್ಲ, ಒಳ್ಳೆ ಇವೆಲ್ಲವೂ ಜಿಯೋಗ್ರಫಿಕಲ್ ಪ್ರಾಬ್ಲಮ್ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರು. ಇದೇನಪ್ಪ ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಲ್ಲ ನಾವು ವಿಚಾರದಲ್ಲಿ. ಸೊ ಹಾಗಾಗಿ ಆ ರಿಸೋರ್ಸ್ ಪರ್ಸನ್ ನಮ್ಮ ಭಾಗಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದೊಂದು ಕಾರಣ. ಈಗ ಬಂದಂತವ್ರು ಏನ್ ಮಾಡ್ತಾರೆ, ಆಚೆಯಿಂದ ಬಂದಂತವ್ರಿಗೆ ಎರಡು ಆಪ್ಷನ್, ಒಂದು ನಮಗೆ ಬ್ಯಾಂಗ್ಳೂರ್ ಆಪ್ಷನ್ ಇದೆ, ಒಂದು ನಮಗೆ ರಾಯಚೂರು ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫ್ಯಾಕಲ್ಟಿಗೆ ರಾಯಚೂರು 2.5 ಲಕ್ಷ ಕೊಡ್ತಾ ಇದೆ ಅನ್ಕೊಳ್ಳಿ ಸಂಬಳ ತಿಂಗಳಿಗೆ, ಬ್ಯಾಂಗ್ಳೂರು 2 ಲಕ್ಷನೇ ಕೊಡ್ತಾ ಇದೆ ಅಂತ ಅನ್ಕೊಳ್ರಿ. ಅವ್ನು ಬ್ಯಾಂಗ್ಳೂರೇ ಪ್ರಿಫರ್ ಮಾಡ್ತಾ ಇದ್ದಾನೆ. ಎದಕ್ಕಪ್ಪ ಅಂತಂದ್ರೆ, ನೀವು 2.5 ಕೊಟ್ಟರೆ ಒಂದೆರಡು ಸಂಸ್ಥೆ ಕೊಡ್ತವೆ. ಬ್ಯಾಂಗ್ಳೂರಲ್ಲಿ 2 ಮಾಡ್ತಾ ಇರುವಾಗ ಅವನಿಗೆ ಸಾಯಂಕಾಲ ಈವ್ನಿಂಗ್ ಹೋಗೋದಕ್ಕೆ ಎಲ್ಲ ಸ್ಪೇಸ್ ಸಿಗುತ್ತೆ, ಅವ್ರ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸಿನ ಆಪ್ಷನ್ಸ್ ಇದಾವೆ. ಈಗೀಗ ಬರ್ತಾ ಇದೆ ರಾಯಚೂರಲ್ಲಿ, ಇಲ್ಲ ಅಂತಿಲ್ಲ, ಬಟ್ ಮುಂಚೆ ಇರಲಿಲ್ಲ. ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತ ಬರ್ತಾ ಇದ್ದಾವೆ. ಅದಾದ್ಮೇಲೆ ಅವನು ಒಂದ್ ವೇಳೆ ಜಾಬ್ ಚೇಂಜ್ ಮಾಡ್ಬೇಕಂದ್ರೆ ಅಪಾರ್ಚುನಿಟೀಸ್ ಜಾಸ್ತಿ ಬರ್ತವೆ. ಸೊ ಹಂಗಿರುವಾಗ ರಿಸೋರ್ಸ್ ಪರ್ಸನ್ ಎಷ್ಟೊತ್ತಿದ್ರು ಮೆಟ್ರೋನೇ ಅಂತ ಪ್ರಿಫರ್ ಮಾಡ್ತಾನಾಗ್ಲಿ, ರೂರಲ್ ಅಲ್ಲಿ ಮತ್ತೆ ನಮ್ಮಂತ ಭಾಗದಲ್ಲಿ ಬರೋದಕ್ಕೆ ಹಿಂದ ಉಳಿತಾ ಇದ್ದಾನೆ ಅಂತ ನನಗನ್ಸುತ್ತೆ.
4: ಸರ್, ಈಗ ಈ ತರದ ವೈರುಧ್ಯಗಳನ್ನ ನಾವು ನೋಡಿದಾಗ ಈ ವೈರುಧ್ಯಗಳನ್ನ ಸರಿಪಡಿಸೋದು ಹೇಗೆ? ಈ ಸವಾಲುಗಳನ್ನು ಸರಿಪಡಿಸ್ಕೊಂಡು ನಾವು ಕೂಡ ಇದು ಎಜುಕೇಷನ್ ಹಬ್ಬು, ಈ ಇನ್ಫ್ರಾಸ್ಟ್ರಕ್ಚರ್ಸ್ನ ಡೆವಲಪ್ ಮಾಡಲಿಕ್ಕೆ ಅವಕಾಶಗಳಿರುವಂಥ ಪ್ರದೇಶದಲ್ಲಿ ಇದ್ದೀವಿ. ಸೊ ಈ ಸವಾಲುಗಳನ್ನು ನಿಭಾಯಿಸಬೇಕು ಅಂದರೆ ಹೆಂಗೆ?
5: ಇದು ಭಾಳ ದೊಡ್ಡ ಕ್ವಶನ್ ಸರ್. ಇದು ನಾನು ಇದಕ್ಕೆ ಆನ್ಸರ್ ಮಾಡೋಕ್ಕೆ ಭಾಳ ಸಣ್ಣವನಾಗ್ತೀನಿ. ಎಲ್ಲ ಕಡೆಯಿಂದ ಡೆವಲಪ್ಮೆಂಟ್ ಆದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಸರ್. ಈಗ ಒಳ್ಳೆ ರಿಸೋರ್ಸ್ ಪರ್ಸನ್ ಬೇಕಪ್ಪ ನಮಗೆ ಅಂತಂದರೆ, ನಮಗೆ ಅದ್ರ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು.
4: ಹೌದು.
5: ಆಮೇಲೆ ನಮಗೆ ರಿಸೋರ್ಸ್ ಬಂದಂಥ ಹುಡುಗರಿಗೆ ಅವ್ರಿಗೆ ತಕ್ಕಂಥ ಫೌಂಡೇಶನ್ನು ಸೀರಿಯಸ್ನೆಸ್ ಇದ್ದಂಥ ಮಕ್ಕಳು ಬರಬೇಕಂದ್ರೆ ಮತ್ತೆ ನಮ್ಮ ಸ್ಕೂಲ್ ಫೌಂಡೇಶನ್ಸ್
4: ಸರಿಯಾಗಬೇಕು.
5: ಆಮೇಲೆ ನಮ್ಮ ಪೇರೆಂಟ್ಸ್ ಹತ್ರ ನಾವು ಸೀರಿಯಸ್ನೆಸ್ ಇರಬೇಕು. ಇವೆಲ್ಲವೂ ಅಪ್ಲೈ ಆದಾಗ ಮಾತ್ರ ನೀವು ಹೇಳಿದಂಥ ಕ್ವಶನ್ಗೆ ಆನ್ಸರ್ ಸಿಗ್ಬೋದು ಅಂತ ನನಗೆ ಅನಿಸುತ್ತೆ. ವಿಚ್ ಇಸ್ ವೆರಿ ಬಿಗ್, ಟೈಮ್ ಹಿಡಿಯುತ್ತೆ ಬಟ್ ಆಗುತ್ತೆ.
4: ಪ್ರೈಮರಿ ಪ್ರೀ ಪ್ರೈಮರಿಯಿಂದ ಗಟ್ಟಿಯಾದಂಥ ಫೌಂಡೇಶನ್ ಮಕ್ಕಳಿಗೆ ಸಿಗಬೇಕು ಅಂತಂದರೆ ಬಹುತೇಕ ನನಗನ್ನಿಸ್ತದೆ ಖಾಲಿ ಇರುವ ಎಲ್ಲ ಶಿಕ್ಷಕ ಹುದ್ದೆಗಳು ಭರ್ತಿಯಾಗಬೇಕಾ ಅಥವಾ ಸಬ್ಜೆಕ್ಟ್ ವೈಸ್ ಶಿಕ್ಷಕರು ಭರ್ತಿಯಾಗಬೇಕಂತೀರೋ ಹೇಗೆ
5: ಸರ್? ಒಂದು ವೇಳೆ ಎಲ್ಲ ಫ್ಯಾಕಲ್ಟೀಸ್ ನಮ್ಮ ಹತ್ರ ಫುಲ್ಫಿಲ್ ಆಯಿತು ಅಂತಂದರೆ ಈ ಸರಿ ನಮ್ಮ 10th ರಿಸಲ್ಟ್ಸ್ ಭಾಳ ಚೆನ್ನಾಗಿ ಬಂದಿದೆ, ಈ ಸರಿ ಬಂದಿದೆ,
4: ಹೌದು,
5: ಅವೆಲ್ಲ ಪೊಸಿಷನ್ಸ್ ಫುಲ್ ಆದರೆ ಪ್ರತಿ ವರ್ಷನೂ ನಾವು ಆ ಥರ ರಿಸಲ್ಟ್ಸ್ ಕೊಡ್ಬೋದು. ಪ್ರಾಬ್ಲಮ್ ಬಂದಿರೋದೇ ಅಲ್ಲಿ, ಇನ್ನೂ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಕೊಡ್ಬೋದು ನಾವು. ಈ ಸರಿ ಏನಾಗಿದೆ ನಮ್ದು ನೋಡ್ಕೊಂಡೋದ್ರೆ ಪಾಸಿಂಗ್ ಪರ್ಸೆಂಟೇಜ್ ಚೆನ್ನಾಗಿದೆ, 85% ಮೇಲೆ ತೆಗೆದಂಥ ವಿದ್ಯಾರ್ಥಿಗಳು ನೋಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಬೇರೆ ಭಾಗ ಕಂಪೇರ್ ಮಾಡಿದ್ರೆ. ಈ 85 ಅವ್ರಿಗೆ ಏನು ಬೇಕು, ನಮಗೆ ರಿಸೋರ್ಸ್ ಸ್ಟ್ರಾಂಗ್ ಆಗಿರಬೇಕು. ನೀವು ಹೇಳ್ದಂಗೆ ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟೀಸ್ ನಾವೆಲ್ಲ ಫುಲ್ಫಿಲ್ ಮಾಡಿದಾಗ ದೆನ್ ದಟ್ ರಿಸಲ್ಟ್ಸ್ ಆರ್ ಎಕ್ಸೆಪ್ಟೆಡ್, ಅವಾಗ ಸಿಗ್ತದೆ, ಎಕ್ಸ್ಪೆಕ್ಟ್ ಮಾಡ್ಬೋದು ಆ ರಿಸಲ್ಟ್ಸ್ನ.
4: ಸಂಪನ್ಮೂಲ ವ್ಯಕ್ತಿಗಳು ಅಂತಂದರೆ ಈ ಎಜುಕೇಷನ್ ಫೀಲ್ಡಲ್ಲಿ ಶಿಕ್ಷಕರಾಗಿರಲಿ ಅಥವಾ ಉದ್ಯೋಗಕ್ಕೆ ಆಯ್ಕೆ ಆಗಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತಂದರೆ ಈ ರಿಸೋರ್ಸ್ ಪರ್ಸನ್ಸ್ ಇವರಲ್ಲಿ ಕೌಶಲ್ಯಗಳು ಇನ್ನೂ ಬೇಕಾಗ್ತದೆ ಅಂತ ಅನಿಸುತ್ತೋ? ಈ ಪಲಾಯನವನ್ನು ತಡಿಲಿಕ್ಕೆ ಈ ಇವರಲ್ಲಿ ಇನ್ನಷ್ಟು ತರಬೇತಿಗಳು ಆಗಬೇಕಾ ಫೌಂಡೇಶನ್ ಈ ಥರ?
5: ಅದಂತೂ ಸದ್ಯಕ್ಕೆ ಬೇಕೇ ಆಗುತ್ತೆ ಸರ್, ಅದು ಇನ್ನೂ ಅದಂತೂ ಮಿನಿಮಮ್ ರಿಕ್ವೈರ್ಮೆಂಟ್. ಇನ್ನು ನಮ್ಮ ಭಾಗದಲ್ಲಿ ಹಿಂದುಳಿದಿದ್ದೀವಿ ಅಂತ ನಾವೇನು ತಲೆಯಲ್ಲಿ ಪಟ್ಟಿ ಬರೆದುಕೊಂಡಿದ್ದೀವಿ. ಇನ್ನೂ ಒಂದು ಹೇಳಬೇಕಪ್ಪ ಅಂತಂದ್ರೆಗಿನ ಈಗ ಇವತ್ತು ಡಿ ಕೆ ಶಿವಕುಮಾರ್ ಅವರು CM ಆಗಿ ಅವ್ರಿಗೆ ಈ ನಿಮ್ಮ ಮೂಲಕ ನಾನು ಅವ್ರಿಗೆ ರಿಕ್ವೆಸ್ಟ್ ಏನು ಮಾಡ್ತೀನಿ, ನಮ್ಮ ಭಾಗದಲ್ಲಿ ಇದ್ದಂಥವ್ರಿಗೆ ಯಾರಿಗಾದ್ರೂ ನೀವು ಎಜುಕೇಷನ್ ಮಿನಿಸ್ಟರ್ ಒಂದು ಟರ್ಮ್ ಕೊಟ್ಟರೆ ನಮ್ಮ ಭಾಗದಲ್ಲಿ ಎಜುಕೇಷನ್ನೇ ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ನೂ ಡೆವಲಪ್ ಆಗುತ್ತೆ. ಆಮೇಲೆ ನಮ್ಮ ಭಾಗದವ್ರಿಗೆ ಕೊಡೋದ್ರಿಂದ ನಾವು ಹಿಂದುಳಿದೀವಿ ಅಂತ ಇದೆ, ಎಜುಕೇಷನಲ್ಲೇ ಹಿಂದುಳಿದೀವಿ ಅಂತ ಇದೆ. ಸೊ ಅಲ್ಲಿ ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದಂದ್ರೆ ಒಂದು ಮಿನಿಸ್ಟ್ರಿ ನಮ್ಮ ಭಾಗದವ್ರಿಗೆ ಅದು ಎಜುಕೇಷನ್ನೇ ನೀವು ಕೊಟ್ಟರೆ ದೆನ್ ಸಮಥಿಂಗ್ ಕ್ಯಾನ್ ಚೇಂಜ್ ಇನ್ ದಿಸ್ ಪಾರ್ಟ್ ಅಂತ ಇದೆ.
4: ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ
5: ಸಾಧ್ಯ ಆಗುತ್ತೆ. ಆಮೇಲೆ ಅವ್ರ ಕೈಯಾಗ ಅಧಿಕಾರ ಇರೋ ಕಾರಣಕ್ಕೆ ಇಲ್ಲಿರೋ ಡಿಪಾರ್ಟ್ಮೆಂಟ್ನೆಲ್ಲನೂ ಅವರು ಶುದ್ಧ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇಲ್ಲಿ ಕೂಡ ನಮ್ಗೆ ಒಳ್ಳೆ ಒಳ್ಳೆ ಫ್ಯಾಕಲ್ಟೀಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಪಾಯಿಂಟ್ಮೆಂಟ್ಸ್ ಸ್ಟಾರ್ಟ್ ಆಗ್ತವೆ, ಕ್ವಾಲಿಟಿ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಒಂದು ಟರ್ಮ್ ಕೊಟ್ಟರು ಸಾಕು, ಅದರಲ್ಲಿ ಏನೇನು ರಿಕ್ವೈರ್ಮೆಂಟ್ ಐತೆ ಎಲ್ಲನೂ ಫುಲ್ಫಿಲ್ ಮಾಡ್ಕೊಂಡು ಹಿಂದಕ್ಕೆ ಹೋಗ್ಬೋದು. ನನಗೆ ಇದಿಷ್ಟ್ರ ಬಗ್ಗೆ ಗೊತ್ತಿಲ್ಲ ಆಗಲಿ, ಬಟ್ ನನಗೇನು ಅನಿಸುತ್ತೆ ನಮ್ಮ ಭಾಗದಲ್ಲಿ ಇವಾಗ ತನೂ ಯಾರು ಎಜುಕೇಷನ್ ಮಿನಿಸ್ಟರ್ ಆಗಿಲ್ಲ ಅಂತ ಅನಿಸುತ್ತೆ.
4: ಇಲ್ಲ ಆಗಿಲ್ಲ ಈ ಭಾಗದಲ್ಲಿ ಯಾರು.
5: ಈ ಸರಿ ನಮಗೇನಾದರೂ ಆ ಅವಕಾಶ ಸಿಕ್ತು ಅಂದ್ರೆಗಿನ ನಮ್ಮ 371 ಸರಿಯಾಗಿ ಉಪಯೋಗಿಸೋಕ್ಕೆ ಒಂದು ಚಾನ್ಸ್ ಸಿಕ್ಕಂಗೆ ಆಗುತ್ತೆ. ಎಜುಕೇಷನ್ ಮಿನಿಸ್ಟ್ರಿ ಫ್ರಮ್ ರಾಯಚೂರು.
4: ರಾಯಚೂರು ಆರ್ ಕಲ್ಯಾಣ
5: ಕರ್ನಾಟಕ
4: ಕೊಟ್ಟರು ಒಂದು ಗ್ರೇಟ್
5: ಆಗ್ಬೋದು. ಆದರೆ ರಾಯಚೂರಿಗೆ ನಾವು ರಾಯಚೂರಲ್ಲಿ ಇರೋ ಕಾರಣಕ್ಕೆ ರಾಯಚೂರಿಂದನೇ ಆದರೆ ಇನ್ನೂ ಸ್ವಲ್ಪ ರಾಯಚೂರು ಇಂಪ್ರೂವ್ ಮಾಡ್ಬೋದು ಅಂತ ಅನಿಸುತ್ತೆ.
4: ಈ ಶಿಕ್ಷಣದಲ್ಲಿ ಫಲಾಯನ ಆಗಲಾರ್ದಂಗೆ, ಉದ್ಯೋಗದಲ್ಲಿ ಫಲಾಯನ ಆಗಲಾರ್ದಂಗೆ ಮಾಡಬೇಕು ಅಂತಂದರೆ ಇಲ್ಲಿರ್ತ

0: ಇರತಕ್ಕಂಥ ಸೌಲಭ್ಯಗಳನ್ನು ಉನ್ನತೀಕರಣ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು, ಅಥವಾ ರಾಜಕಾರಣಿಗಳು ಪ್ರಯತ್ನ ಮಾಡಬೇಕು, ಅಥವಾ ಈ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಮುಖ ಈ ರಿಸೋರ್ಸ್ ಉಳ್ಳಂಥವರು ಪ್ರಯತ್ನ ಮಾಡಬೇಕಾಗ್ತದೋ ಹೇಗೆ?
1: ಸರಿ, ಎಲ್ಲ ಕಡೆಯಿಂದನೂ ಆಗಬೇಕಿದೆ ಡೆವಲಪ್ಮೆಂಟ್. ಈಗ ಇನ್ನೂ ಹೇಳಬೇಕಪ್ಪ ಅಂತಂದರೆ, ನಾವು ಏಮ್ಸಿಗೆ ಹೋರಾಟ ಮಾಡ್ತಾ ಮಾಡ್ತಾ 1,000 ದಿನ ದಾಟಿದ್ವಿ. ಒಂದು ಏಮ್ಸ್ ಅಂತ ದೊಡ್ಡ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಏನಾದರೂ ನಮ್ಮ ಭಾಗಕ್ಕೆ ಬಂತು ಅಂತಂದರೆ ಅರ್ಧ ಸಿಸ್ಟಮೇ ಚೇಂಜ್ ಆಗುತ್ತೆ ಸರ್. ಈಗ ಅಲ್ಲಿ ಬರೋಂಥ ಡಾಕ್ಟರ್ ಮಕ್ಕಳಾಗಿರ್ಬೋದು, ಜಿಯೋಗ್ರಫಿಕಲ್ ಆಯಿತು, ಎನ್ವೈರನ್ಮೆಂಟಲಿ ಆಯಿತು, ಆಮೇಲೆ ಥಾಟ್ ಪ್ರೋಸೆಸ್ ಆಯಿತು, ಇವೆಲ್ಲನೂ ಚೇಂಜ್ ಆಗ್ತವೆ. ನಮಗೆ ಇಲ್ಲಿ ಬರಬೇಕಿದ್ವು ಅಂತಂದರೆ ನಮ್ಮ ಪಾಲಿಟಿಷಿಯನ್ಸ್ ಹ್ಯಾವ್ ದೇ ಆರ್ ಪುಟ್ಟಿಂಗ್ ದೇರ್ ಎನರ್ಜಿ, ಇನ್ನೂ ಸ್ವಲ್ಪ ಜಾಸ್ತಿ ಎನರ್ಜಿ ಹಾಕಿ ನಮ್ಗೆ ತಂದೀವಿ ಅಂತಂದರೆ, ಅಂಥ ದೊಡ್ಡ ಸಂಸ್ಥೆಗೆ ಬಂದ ತಕ್ಷಣ ಫ್ಲೋ ಜಾಸ್ತಿ ಆಗುತ್ತೆ, ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದರಿಂದ ನಮ್ಮ ಕಮರ್ಷಿಯಲ್ ಸಿಸ್ಟಮ್, ಹೋಟೆಲ್ಸ್ ಆಗಿರ್ಬೋದು, ಲಾಡ್ಜಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅವೆಲ್ಲನೂ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಅಲ್ಲಿಂದ ಬಂದಂಥ ರಿಸೋರ್ಸ್ ಪರ್ಸನ್ ಅಂದರೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಆಗಿರ್ಬೋದು, ಅದೆಲ್ಲ ಆಗಿರ್ಬೋದು, ಅವ್ರ ಮಕ್ಕಳಿಗೆ ಇಲ್ಲೇ ಓದ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂಥರ ಟೋಟಲ್ ಸಿಸ್ಟಮೇ ಚೇಂಜ್ ಆಗುತ್ತೆ. ನಮ್ಗೆ IIT ಬಂದಿದ್ರು ಕೂಡ ದೊಡ್ಡದಾಗ ಆಗ್ತಾ ಇತ್ತು, ಬಟ್ 3IIT ಕೊಟ್ಟರು, ಪರವಾಗಿಲ್ಲ. ಬಟ್ 3IIT ಅವ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗೀಗ ಅವರು ಲೋಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಆರಂಭ ಮಾಡಿದ್ದಾರೆ. ದಟ್ ಈಸ್ ವೆರಿ ಗುಡ್ ಸೈನ್. ಅದನ್ನು ಮಾಡಿದ್ದಾರೆ. ಈಗ ನಮ್ಗೆ ಏಮ್ಸ್ ಒಂದು ಬಂತು ಅಂತಂದ್ರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು, ಸಿಸ್ಟಮ್ ಮತ್ತು ಥಾಟ್ ಪ್ರೊಸೆಸ್ಸೇ ಚೇಂಜ್ ಆಗ್ಬೋದು ನಮ್ಮ ಭಾಗದಲ್ಲಿ.
0: ಈ ವಿಚಾರದಲ್ಲಿ ಹೋರಾಟದ ಜೊತೆಗೆ ಬೇರೆ ಬೇರೆ ವಲಯಗಳು ಕೈ ಜೋಡಿಸ್ಬೇಕಾಗ್ತದೆ ಅಂತ
1: ಎಲ್ಲರೂ ಜೋಡಿಸ್ಬೇಕು ಸರ್. ಎಲ್ಲ ರಾಯಚೂರು ಭಾಗದಾಗಿದ್ದಂಥ ಪಾಲಿಟಿಷಿಯನ್ಸ್ ಆಗಿರ್ಬೋದು, ಬ್ಯೂರೋಕ್ರೆಟ್ಸ್ ಆಗಿರ್ಬೋದು, ಜನಗಳಾಗಿರ್ಬೋದು, ಎಲ್ಲ ವಿದ್ಯಾಸಂಸ್ಥೆಗಳಾಗಿರ್ಬೋದು, ಇವೆಲ್ಲನೂ ಮಾಡ್ಬೋದು.
0: ಮೇನ್ ನಾವು ಈ ಪ್ರತಿಭೆ ಫಲಾಯನ ಅಂತಂದರೆ ನೀವು ಹೇಳ್ದಂಗೆ ಇಲ್ಲಿ ಇಂಪ್ರೂವ್ಮೆಂಟ್ ಇನ್ನೂ ಆಗಬೇಕಾಗಿದೆ. ಈ ರಿಸೋರ್ಸ್ ಸಂಬಂಧಪಟ್ಟಂಗೆ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ನೀವು ಹೇಳ್ದಂಗೆ ಫೌಂಡೇಶನ್, ಎಜುಕೇಷನ್ ಫೌಂಡೇಶನ್ ಒಂದಷ್ಟು ಬದಲಾವಣೆ ಆಗಬೇಕಾಗಿದೆ.
1: ಹೌದು ಸರ್,
0: ಈಗ ಆಗ್ತಿದೆ ನನಗನ್ನಿಸ್ತದೆ. ಕಳೆದ ಒಂದು 5-6 ವರ್ಷದಿಂದ ಸ್ವಲ್ಪ ಚೇಂಜ್ ಆಗಿದೆ.
1: ಖಂಡಿತ ಆಗಿದೆ.
0: ಒಳ್ಳೊಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬರ್ತಿದ್ದಾವೆ. ಬಟ್ ಆ ಇನ್ಸ್ಟಿಟ್ಯೂಷನ್ಸ್ಗೆ ಸೇರಿಸುವಂಥ ಆರ್ಥಿಕತೆ ಸಂಪನ್ಮೂಲ ಕ್ರೋಢೀಕರಣ ಕೂಡ ನಮ್ಮ ಜನರಲ್ಲಿ ಸಬಲತೆ ಬರಬೇಕಾಗಿದೆ ಅಂತ ನನಗನ್ನಿಸ್ತದೆ. ಯಾಕಂದರೆ ಆ ಮಟ್ಟಕ್ಕೆ ನಮ್ಮಲ್ಲಿ ಇನ್ನೂ ಅದು ಸಾಧ್ಯ ಇಲ್ಲ ಏನೋ ಅಂತ, ರೀಚ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ನನಗನ್ನಿಸ್ತದೆ.
1: ಟೈಮ್ ಹಿಡಿಯುತ್ತೆ ಸರ್, ಟೈಮ್ ಹಿಡಿಯುತ್ತೆ. ಲೋಕಲಲ್ಲಿ ಈಗ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ನಾವು ನೋಡಿಕೊಂಡಾಗ ಅದು ಕಡಿಮೆನೇ ಇದೆ.
0: ಎಸ್,
1: ಸೊ ಆ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗಬೇಕಂದ್ರೆ ಅವರಿಗೆ ರಿಸೋರ್ಸ್ ಜಾಸ್ತಿ ಆಗಬೇಕು, ಅವಾಗ ಮಾತ್ರ ಆಗುತ್ತೆ,
0: ಅನುಕೂಲ ಆಗುತ್ತೆ,
1: ಅನುಕೂಲ ಆಗುತ್ತೆ.
0: ಸರ್, ಒಟ್ಟಾರೆ ಈ ಪ್ರತಿಭೆ ಪಲಾಯನವನ್ನು ನೀವು ಹೇಳ್ದಂಗೆ ಈ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸ್ಕೊಂಡಾಗ ಯಾವುದರಲ್ಲಿ ಆ ಪ್ರತಿಭೆಯನ್ನು ಪಲಾಯನವನ್ನು ತಡೆದ್ರೆ ನಾವು ಇಂಪ್ರೂವ್ ಆಗ್ಬೋದು ಈ ಭಾಗ ನಮ್ಮ ರಾಯಚೂರು ಭಾಗ ಅಂತ ಹೇಳ್ತೀರಿ
1: ಸರ್? ಫೌಂಡೇಶನ್ಸ್, ಸ್ಕೂಲ್ ಫೌಂಡೇಶನ್ಸ್, ಪೇರೆಂಟ್ಸ್ ಸೀರಿಯಸ್ನೆಸ್, ಆಮೇಲೆ ಜಿಯೋಗ್ರಫಿಕಲಿ ನಮ್ಮ ಸಿಸ್ಟಮ್ ಸ್ವಲ್ಪ ಡೆವಲಪ್ ಆಗಬೇಕು. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ನಮಗೆ ಬರಬೇಕು, ಅಂದರೆ ಈಗ ಏಮ್ಸ್ ಆಯಿತು, ಇವೆಲ್ಲ ಬರೋದ್ರಿಂದ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಆಗುತ್ತೆ, ಸಿಸ್ಟಮ್ ಚೇಂಜ್ ಆಗ್ಬೋದು. ಇದೇ ರಾಯಚೂರು ಈಗಿದ್ದಂಥ ಬೆಳಗಾವ್ ಥರ ಆಗ್ಬೋದು ಬರೋ ದಿನಗಳಲ್ಲಿ.
0: ನನಗೆ ಏನನ್ಸದೆ ಒಳ್ಳೊಳ್ಳೆ ವೈದ್ಯರಿದ್ದಾರೆ, ಇದ್ದಾರೆ ನಮ್ಮಲ್ಲಿ, ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ,
1: ಇದ್ದಾರೆ
0: ಒಳ್ಳೊಳ್ಳೆ ಬ್ಯೂರೋಕ್ರಸಿ ಇದೆ, ಪಾಲಿಟಿಷಿಯನ್ಸ್ ಇದ್ದಾರೆ. ಬಟ್ ಇವರೆಲ್ಲರ ಕ್ರೋಢೀಕರಣ ಚೇಂಜಸ್, ವಾಟ್ ನೆಕ್ಸ್ಟ್? ಈಗ ನೀವು SSLC ಆಫ್ಟರ್ SSLC ವಾಟ್ ನೆಕ್ಸ್ಟ್ ಅಂತ ಹೇಳ್ತಿರಲ್ವ, ಆ ಥರ ರಾಯಚೂರು ವಾಟ್ ನೆಕ್ಸ್ಟ್ ಇನ್ ರಾಯಚೂರು ಅಂತ ಅನ್ನುವಂಥ ಒಂದು ಪರಿಕಲ್ಪನೆ ಅವರಲ್ಲಿ ಮೂಡಿದ್ರೆ ಬಹುಶಃ ಬದಲಾವಣೆ ಸಾಧ್ಯ ಆಗ್ತದೆ ಅಂತ ನನಗೆ ಅನಿಸ್ತದೆ. ಸರ್, ಒಳ್ಳೆಯದು. ನಾವು ನಮ್ಮ ಇತಿಮಿತಿಯಲ್ಲಿ ಒಂದಷ್ಟು ಸೀಮಿತಗಳು ಒಳಪಟ್ಕೊಂಡು ಈ ಪ್ರತಿಭೆ ಪಲಾಯನ ಬಗ್ಗೆ ಮಾತಾಡಿದ್ವಿ ಅಂತ ಅನಿಸ್ತದೆ. ಮುಂಬರುವ ದಿನಗಳಲ್ಲಿ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಮತ್ತಷ್ಟು ಜನರಿಗೆ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನನ್ನೊಟ್ಟಿಗೆ ಬಂದು ಮಾತನಾಡಿದಿರಿ. ನಿಮಗೆ ಎಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು ಸರ್. ಇಷ್ಟೆಲ್ಲ ಜನಗಳಲ್ಲಿರುವಾಗೂ ನೀವು ನನ್ನ ಕರೆದಿದ್ದಕ್ಕೆ ಐ ಟೇಕ್ ದಿಸ್ ಆಸ್ ಅನ್ ಅಪಾರ್ಚುನಿಟಿ, ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಲಿಸ್ನರ್ಸ್ ವೀ ಹ್ಯಾವ್ ಲಿಸನ್ ಟು ಮೀ ವಿತ್ ಪೇಷನ್ಸ್. ಥ್ಯಾಂಕ್ ಯು ಸೋ ಮಚ್.
2: ಕೇಳುಗ ಸ್ನೇಹಿತರೆ, ಇದುವರೆಗೂ ರಾಯಚೂರಿನ ಪ್ರತಿಭೆಗಳ ಪಲಾಯನ ಕುರಿತು ವೇದಾಂತ ಶಿಕ್ಷಣ ಸಂಸ್ಥೆಯ ಆಡಳಿತಾರಿ ಅಧಿಕಾರಿಗಳಾಗಿರುವಂತಹ ರಾಕೇಶ್ ರಾಜಲ್ ಬಂಡಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ್ ಬೆಂಚಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:15 ಪ್ರಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ, ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಬಸವರಾಜ್ ಅವರ ತರಕಾರಿ ಬೇಸಾಯದ ಅನುಭವಗಳು, ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, 7:20 ಜನಪದ ಸಂಗೀತ, ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಗೀತೆಗಳು, 7:45 ಚಿತ್ರಗೀತೆಗಳಿವೆ, 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುವವರು ವೆಂಕಟೇಶ್ ಬೇವಿನ ಬೆಂಚಿ, ತಿಮ್ಮಪ್ಪ ಗಂಜಳ್ಳಿ ಮತ್ತು ರಮಾ ಕುಲಕರ್ಣಿ, 8:30 ಜನಪದ ಸಂಗೀತ, ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳುವಿರಿ, 9:15 ಭಾವಗೀತೆಗಳಿವೆ, 9:30 ಬಯಲಾಟ, ಮಹಿಷಾಸುರ ಮರ್ದಿನಿ ಪ್ರಸ್ತುತಿ, ದೇವದುರ್ಗ ತಾಲೂಕಿನ ಕ್ಯಾದಿಗಾರ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಸಿ ವಿ ವ್ಯಾಸ್ ಅವರ ಗಾಯನದ ಧ್ವನಿ ಮುದ್ರಿಕೆ, 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇವಿಷ್ಟು ನಿಲಯದಿಂದ ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು.

ಇನ್ನೂ ನಿಲ್ಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:10ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30ಕ್ಕೆ ಚಿಂತನ ಡಾಕ್ಟರ್ ಬಸವರಾಜ್ ನೆಲ್ಲಿಸರ್ ಅವರಿಂದ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35ಕ್ಕೆ ದೇಶಭಕ್ತಿ ಗೀತೆ, ಎಸ್ ವಿ ಪರಮೇಶ್ವರ ಭಟ್ ಅವರ ರಚನೆ ವೃತ್ತಗಾನದಲ್ಲಿ. ರೈತರಿಗೆ ಸಲಹೆ 6:40ಕ್ಕೆ ಜನಪದ ಗೀತೆಗಳು, 6:45ಕ್ಕೆ 7:15ಕ್ಕೆ ಪ್ರಗತಿ ಚಕ್ರ ಓದುವವರು ಬಸವರಾಜ್, 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ವಚನಗಾಯನ ಪ್ರಕಟಣೆಗಳು, 9:00ಗೆ 9:05ಕ್ಕೆ ಭಾವಗೀತೆಗಳಿವೆ, 9:30ಕ್ಕೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 10:32ನಿಮಿಷದಿಂದ 11:00 ವರೆಗೆ, 11:02ನಿಮಿಷದಿಂದ 11:30ರವರೆಗೆ, 11:32ನಿಮಿಷದಿಂದ 11:59ಗಳವರೆಗೆ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದ್ರೇನು, ಲಕ್ಷಣಗಳೇನು ಹಾಗೂ ಚಿಕಿತ್ಸೆ ಕುರಿತು ಡಿಟಿ ವಿಜಯ್ ಮಹಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ ಕುರಿತು ಡಾಕ್ಟರ್ ಶಾಂತಲಾ ಹರಡೇಕರ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ, ವಿಷಯ ಪಿಎಂ ಕಲಾ ಉತ್ಸವ ಯೋಜನೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಈ 3 ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವವು.

ಇನ್ನು 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಎಚ್ ಆರ್ ಕೇಶವಮೂರ್ತಿ ಅವರಿಂದ, 2:40 ಹಿಂದಿ ಪಾಠ, 3:00 to 5:00 ಎಫ್ ಎಂ ರೇಂಬೋದ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ, ನಿಮ್ಮೂರಿನ ಸ್ವಚ್ಛತೆಗೆ ನಿಮ್ಮ ಸಲಹೆ, 6:15 ಆರೋಗ್ಯ ಭಾಗ್ಯ, 6:51 ಕೃಷಿ ರಂಗದಲ್ಲಿ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, 7:20 ಜನಪದ ಗೀತೆಗಳು, 7:45 ಚಿತ್ರಗೀತೆಗಳು, 9:15 ಭಾವಗೀತೆಗಳು, 9:30 ನಾಟಕ ಬಿತ್ತುವವನಿಗೊಂದು ಉಪಮೆ ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮೆಂಡೋಲಿನ್ ವಾದನದ ಧ್ವನಿ ಮುದ್ರಿಕೆ, 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಬಿತ್ತರವಾಗುವುದು. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
4: 8700-01-4242.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
5: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಕಾಣೆಯಾದ ಮಹಿಳೆಯ ಕುರಿತ ಪ್ರಕಟಣೆ ಹೀಗಿದೆ. ಶಶಿಕಲಾ ಎನ್ನುವ 30 ವರ್ಷದ ಮಹಿಳೆ ಕಾಣೆಯಾಗಿದ್ದು ಬುದ್ಧಿಮಾಂದ್ಯಳಾಗಿರುತ್ತಾಳೆ. ಈಕೆಯು ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ ಸಿಂಧನೂರಿನಿಂದ ಕಾಣೆಯಾಗಿದ್ದಾಳೆ. ಗೋಧಿ ಮೈಬಣ್ಣ ದುಂಡು ಮುಖ ಹೊಂದಿದ್ದಾಳೆ. ಕಾಣೆಯಾದಾಗ ಸೀರೆ ಮತ್ತು ಕುಪ್ಪಸವನ್ನು ತೊಟ್ಟಿರ್ತಾಳೆ. ತೆಲುಗು ಭಾಷೆಯನ್ನು ಬಲ್ಲವಳಾಗಿದ್ದಾಳೆ. ಸುಮಾರು 4'5" ಎತ್ತರವಿದ್ದು ಸದೃಢ ಮೈಕಟ್ಟನ್ನು ಹೊಂದಿದ್ದಾರೆ. ಈ ಮಹಿಳೆಯ ಕುರಿತು ಏನಾದರೂ ಮಾಹಿತಿ ದೊರೆತರೆ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 08535352303 ಮತ್ತೊಂದು 2201000 ಕರೆ ಮಾಡಬೇಕಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
1: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
2: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. 1000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
1: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
3: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
3: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
3: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
3: ಡಿಟಿಎಚ್ ಪ್ರಸಾರ ಸೇವೆ.
1: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
0: ಪ್ರಕಟಣೆಗಳನ್ನು ಕೇಳಿದ್ರಿ.

0: ಈಗ ಭಾವಗೀತೆಗಳು. ಮೊದಲಿಗೆ ಸುಲೋಚನಾ ಅವರ ಧ್ವನಿಯಲ್ಲಿ NS ಲಕ್ಷ್ಮೀ ನಾರಾಯಣ್ ಭಟ್ ವಿರಚಿತ ಭಾವಗೀತೆಯನ್ನು ಕೇಳಿ, ಅದಕ್ಕೂ ಮುಂಚೆ ಈ ಪ್ರಕಟಣೆ.
1: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇಂದೇ ಭೇಟಿ ಕೊಡಿ ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9989865689.

0: निशा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಸ್ಕೂಲ್ ಎಲ್ಲ ಇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆಯ ಗೀತೆಯನ್ನ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳಿದ್ರಿ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮದ ಕೊನೆಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ ಸಿ ಅಶ್ವಥ್ ಅವರು ಹಾಡಿದ್ದಾರೆ.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.

0: ಧಾರವಾಡ.
1: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ, ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೇಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ತಂಬಾಕು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಬದ್ಧರಾಗಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಎಚ್ ನಂದಕುಮಾರ್ ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಆಶಯದಂತೆ ತಂಬಾಕು ಹಾಗೂ ನಿಕೋಟಿನ್ ಉದ್ಯಮ ಯುವಜನರನ್ನು ಆಕರ್ಷಿಸಲು ಉತ್ಪನ್ನಗಳನ್ನು ಸುವಾಸನೆ ಭರಿತ ವರ್ಣರಂಜಿತ ಪ್ಯಾಕೇಜಿಂಗ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಹೇಗೆ ಬಳಸುತ್ತದೆ ಎಂಬುದನ್ನು ಬಹಿರಂಗಪಡಿಸಲು 2026 ಆಚರಣೆಯ ಧ್ಯೇಯ ನಿಗದಿಯಾಗಿದೆ ಎಂದು ನುಡಿದರು. ತಂಬಾಕು ಸೇವನೆಯಿಂದ ಮತ್ತು ಧೂಮಪಾನದಿಂದ ಬಾಯಿಯ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಾಧಿತರಾಗುತ್ತೇವೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವ್ಯಾಪ್ತಿಯ 2ನೇ ಆವೃತ್ತಿಯಲ್ಲಿ ಕೊಪ್ಪಳ ನಗರದಲ್ಲಿ ವಾಸವಾಗಿರುವ ಸ್ವಂತ ಮನೆ ಹಾಗೂ ನಿವೇಶನರಹಿತ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗಿದೆ. ಫಲಾನುಭವಿಗಳ ಸಮೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಅವಧಿಯನ್ನು ಈ ತಿಂಗಳ 30ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರದೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸುವಂತೆ ಕೊಪ್ಪಳ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ರೈತರು ಡಿಎಪಿ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕ ಜಿಡಿ ಕೃಷ್ಣಮೂರ್ತಿ ಸಲಹೆ ನೀಡಿದ್ದಾರೆ. ಆಧುನಿಕ ಕೃಷಿಯಲ್ಲಿ ರೈತರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸುತ್ತಿರುವುದು ಕೃಷಿ ಉತ್ಪಾದನೆ ಹಾಗೂ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ, ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಹಾಗೂ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ರೈತರ ಅನುಕೂಲಕ್ಕಾಗಿ ಅಗತ್ಯ ಪ್ರಮಾಣದ ರಸಗೊಬ್ಬರಗಳನ್ನು ವಿವಿಧ ದಾಸ್ತಾನು ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿದ್ದು, ರೈತರು ಒಂದೇ ಬಗೆಯ ರಸಗೊಬ್ಬರಕ್ಕೆ ಅಥವಾ ಒಂದೇ ಸಂಸ್ಥೆಯ ಉತ್ಪನ್ನಗಳಿಗೆ ಆದ್ಯತೆ ನೀಡದೆ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡಲು ಅವರು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ನೈಜ ರೈತರಿಗೆ ಮಾತ್ರ ಸಬ್ಸಿಡಿ ಸಹಿತ ರಸಗೊಬ್ಬರ ತಲುಪಿಸಲು ರೈತರ ಎಫ್ಐಡಿ ಕಡ್ಡಾಯವಾಗಿರುತ್ತದೆ. ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಕೆ ಕಿಸಾನ್ ಹೊಸ ತಂತ್ರಾಂಶದ ಮೂಲಕವೇ ಇನ್ನು ಮುಂದೆ ರಸಗೊಬ್ಬರ ವಿತರಣೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಮುಂಗಾರು ಬೀಜೋತ್ಸವ ಕಾರ್ಯಕ್ರಮ ನಡೆಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ್ ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಚವಡಿ ಹಾಗೂ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಪಿಆರ್ ಬದರಿ ಪ್ರಸಾದ್ ನೇತೃತ್ವದಲ್ಲಿ ಬೀಜೋತ್ಸವ ಜರುಗಿತು. ಕುಕನೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪ್ರಕಾಶ್ ಮೇಟಿ, ಪ್ರಗತಿಪರ ರೈತರಾದ ಮುದುಕಪ್ಪ ದೇವರ್, ಜೀವಂತಗೌಡ, ಗವಿಸಿದ್ದಪ್ಪ, ಶರಣೇಗೌಡ ಹಾಗೂ ಹನುಮಂತಪ್ಪ ಪಾಲ್ಗೊಂಡಿದ್ದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
5: ನನ್ಗೆ ಗೊತ್ತಲ್ವಾ,
4: ಆದ್ಯ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: India's economy is going fast and nobody is, no petrol outlet is right one in spite of these problems and there are many countries which are happening. So friends, I would like to end, I would like to tell, you can record my words, 21st century is India's century, that century belongs to India.
0: 2028 ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ ಎಸ್ಸಿಪಿ ಹಾಗೂ ಗಿರಿಜನ ಉಪಯೋಜನೆ ಟಿಎಸ್ಪಿಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ ಎಚ್ವಿ ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026 ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಅಜ್ಜ, ಇದು ಯಾವ ಗಿಡ?
5: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
4: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
5: ಯಾಕೆ?
4: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
5: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
6: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
7: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಬಸವರಾಜ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿ, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ, ಹಾಗೂ ಪೇಟೆ ಧಾರಣೆ ಇಂದಿನ ಕೃಷಿ ರಂಗದಲ್ಲಿ.
1: ಸಮಸ್ತ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಈ ಸಮುದಾಯ ಬಾನುಲಿ ಕೇಂದ್ರ 89.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರತಿದಿನವೂ ಕೂಡ ತಾವು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೇಳ್ತಾ ಇರ್ತೀರಿ. ಈ ನಿಟ್ಟಿನಲ್ಲಿ ಇಂದು ನಮಗೆ ಯುವ ಕೃಷಿಕರು, ಹಾಗೆಯೇ ಕೃಷಿ ಪಂಡಿತ ಪುರಸ್ಕೃತರಾದಂತಹ ರಾಯಚೂರು ತಾಲೂಕಿನ ಪಲಕನದೊಡ್ಡಿ ಗ್ರಾಮದ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸುಮಾರು ವರ್ಷಗಳಿಂದ ಇವರು ತೋಟಗಾರಿಕೆ ಬೆಳೆಗಳನ್ನು, ಕೃಷಿಯನ್ನು ಮಾಡ್ತಿದ್ದಾರೆ. ಹಾಗೆಯೇ ಮುಖ್ಯವಾಗಿ ಇವರು ತೋಟಗಾರಿಕಾ ರೈತರು, ತರಕಾರಿಗಳನ್ನು ಬೆಳೆಯುವಂಥ ಒಂದು ರೈತರು. ತಮ್ಮ ತಂದೆಯವರ ಜೊತೆ ಸೇರಿಕೊಂಡು ಸುಮಾರು ವರ್ಷಗಳಿಂದ ಈ ಕೃಷಿಯನ್ನು ಮಾಡ್ತಾ ಇವರು ಬಾಗಲಕೋಟೆ ಆಗಿರ್ಬೋದು, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಗಿರ್ಬೋದು, ಹಲವಾರು ಕೃಷಿ ಪ್ರಶಸ್ತಿಗಳನ್ನು ಇವರಿಗೆ ಕೊಟ್ಟಿದ್ದಾರೆ. ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಗೌರವವನ್ನು ಕೂಡ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಕೃಷಿ ಅನುಭವಗಳು, ಕೃಷಿ ವಿಚಾರಧಾರೆಗಳು ಹೇಗಿದ್ದಾವೆ, ಯಾವ ರೀತಿಯಾಗಿ ತಮ್ಮ ಕೃಷಿ ಬದುಕನ್ನು ಅವರು ನಡೆಸ್ತಿದ್ದಾರೆ ಎಂಬಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಶ್ರೀಯುತ ಬಸವರಾಜ್ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ಹೇಳಿ ಬಸವರಾಜ್ ಅವರೇ, ತಾವು ಕೃಷಿಕರು, ವಿದ್ಯಾವಂತ ಕೃಷಿಕರು, ಅದು ನಮಗೆ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಆಗುತ್ತೆ. ಯಾಕಂತಂದರೆ ಕೃಷಿಯನ್ನು ಭಾಳಷ್ಟು ಜನ ಮಾಡೋರು ನಿರಕ್ಷರಸ್ಥರು, ಜೊತೆಗೆ ಹಳ್ಳಿಯಲ್ಲಿ ವಾಸ ಮಾಡುವಂಥವರು. ತಾವು ವಿದ್ಯಾವಂತ ಕೃಷಿಕರು, ತಮ್ಮ ಒಂದು ಪರಿಚಯವನ್ನು ಮೊದಲಿಗೆ ನಮ್ಮ ಕೇಳುಗರಿಗೆ ಮಾಡಿಕೊಡಿ.
2: ನಮಸ್ಕಾರ. ಇದೆಲ್ಲ ನನ್ನ ಸಹಪಾಠಿ ರೈತ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ನಮ್ಮದು ಪಲ್ಕಂದೊಡ್ಡಿ ಗ್ರಾಮ. ನಮ್ಮ ಹೆಸರು ಬಸವರಾಜ್ ಅಂತೇಳಿ, ತಂದೆ ಹೆಸರು ಶರಣಪ್ಪ ಗೌಡ್ರ ಅಂತೇಳಿ. ನಮ್ಮದು ಪಲ್ಕಂದೊಡ್ಡಿ ಗ್ರಾಮ, ಇಲ್ಲಿ ಎರ್ಮರ್ಸ್ ಕ್ಯಾಂಪ್ ಹತ್ರ ಬರುತ್ತದೆ, ರಾಯಚೂರು ತಾಲೂಕಲ್ಲಿ ಬರುತ್ತದೆ. ನಾವು ಮೂಲತಃ ನಮ್ಮದು ಕೃಷಿ ಕುಟುಂಬ. ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ, ಆದರೂ ನನ್ನಲ್ಲಿ ವ್ಯವಸಾಯದಲ್ಲಿ ಭಾಳ ಆಸಕ್ತಿ ಇತ್ತು. ಆದ್ದರಿಂದ ನಾನು ಇಂಜಿನಿಯರಿಂಗ್ ಮುಗಿದ್ರೂ ನಾನು ಇದರಲ್ಲೇ ವ್ಯವಸಾಯದಲ್ಲೇ ತೊಡ್ಕೊಂಡಿದ್ದೀನಿ. ಆದರೂ ನಮ್ಮ ತಂದೆಯವರು, ನಮ್ಮ ಅಣ್ಣವರು ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ, ಮೊದಲು ಮಾಡಿದ್ದಾರೆ ಅವ್ರದ್ದು ತರಕಾರಿ ಬೆಳೆಸೋದು. ಅವ್ರ ಜೊತೆಗೆ ನಾನು ಮಾಡ್ಕೊಂಬಂದು ಅದನ್ನು ಡೆವಲಪ್ ಮಾಡ್ತಾಯಿದ್ವಿ. ಮೊದಲು ಸ್ವಲ್ಪ ಏರಿಯಾದಾಗ ಮಾಡ್ತಾಯಿದ್ರು ನಮ್ಮ ಅಣ್ಣವರು, ನಮ್ಮ ಅಪ್ಪವರು, ನಮ್ಮ ಚಿಕ್ಕಪ್ಪವರಾಗಿರ್ಬೋದು, ಎಲ್ಲ ಒಂದು ಕಡೆ ಇದ್ದಾಗ ಒಂದೆಲ್ಲ ಒಂದು 5-6 ಎಕರೆಯಲ್ಲಿ ಎಲ್ಲ ಐಟಮ್ ಮಾಡ್ತಿದ್ರು. ನಾವು ಕೃಷಿ ಇದಕ್ಕೆ ತರಕಾರಿ ಈ ಅಗ್ರಿಕಲ್ಚರ್ಗೆ ಇದಕ್ಕೆ ಇಳಿದ್ಮೇಲೆ ಸ್ವಲ್ಪ ಏರಿಯಾ ಜಾಸ್ತಿ ಮಾಡ್ಕೊಂಡಿದ್ವಿ. ಈಗಿನ ಪ್ರಕಾರ ಒಂದು ಪ್ರತಿ ವರ್ಷ ಒಂದು 6-7 ಎಕರೆ ಬದನೆಕಾಯಿ, ಒಂದು 7-8 ಎಕರೆ ಟೊಮಾಟೊ, ಒಂದು 5-6 ಎಕರೆ ಹಾಗಲಕಾಯಿ, ಒಂದು 5-6 ಎಕರೆ ಹೀರೆಕಾಯಿ, ಮತ್ತು 5-6 ಎಕರೆ ಉಳ್ಳಾಗಡ್ಡಿ, ಮತ್ತು ಮೆಣಸಿನ್ಕಾಯಿ ಒಂದು 7-8 ಎಕರೆ, ಹಸಿಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 3-4 ಎಕರೆ ಇದೆ. ಮತ್ತು ಇದೇ ಥರ ಎಲ್ಲ ಥರದ ತರಕಾರಿಗಳನ್ನ ಮಾಡಿಕೊಡೋದು. 40-50 ಎಕರೆಯಲ್ಲಿ ಎಲ್ಲ ಥರದ ತರಕಾರಿನ ಬೆಳೆಸ್ತಿದ್ವಿ. ಯಾಕಂದರೆ ಎಲ್ಲ ಐಟಮ್ ಇರೋದ್ರಿಂದ ಒಂದರಲ್ಲಿ ಹೋದರೂ ಒಂದರಲ್ಲಿ ಲಾಭ ಆಗುತ್ತಂತ ಉದ್ದೇಶ. ಒಂದರಲ್ಲಿ ರೇಟ್ ಸಿಗಲಿಲ್ಲ ಅಂದರೆ ಇನ್ನೊಂದರಲ್ಲಿ ರೇಟ್ ಸಿಗುತ್ತೆ. ಮತ್ತು ತಂತ್ರಜ್ಞಾನ, ನವೀನ ತಂತ್ರಜ್ಞಾನ ಬಳಸ್ಕೊಂಡಿದ್ವಿ. ಏನಪ್ಪ ಅಂದರೆ ಮೊದಲೆಲ್ಲ ನೀರಾಯಿಸ ಪದ್ಧತಿ ಇದ್ದು ಫಸ್ಟಿಗೆ, ಆಮೇಲೆ ಅದನ್ನು ನೀರು ಶಾರ್ಟೇಜ್ ಆಗಿರೋದ್ರಿಂದ ಮಳೆಗಾಲ ಕಡಿಮೆ ಆಗಿತ್ತು ಅವಾಗ, ಒಂದು 4 ವರ್ಷ ಹಿಂದ್ಗಡೆ. ಇವಾಗ ಹೆಂಗೈತೆ ಪರಿಸ್ಥಿತಿ, ಆ ಥರ ಒಂದು 4-5 ವರ್ಷದ ಹಿಂದ್ಗಡೆ ಇದೇ ಥರ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನೀರಾಯಿಸ ಪದ್ಧತಿಯಿಂದ ಮೊದಲೊಂದು ಡ್ರಿಪ್ ಇರಿಗೇಷನ್ ಅಂತ ಮಾಡ್ಕೊಂಡಿದ್ವಿ ಒಂದು 10 ವರ್ಷದ ಹಿಂದ್ಗಡೆ. ಅದಾದಮೇಲೆ ಒಂದು 2-3 ವರ್ಷ ಡ್ರಿಪ್ ಇರಿಗೇಷನ್ ಆದಮೇಲೆ ಇನ್ನೂ ನೀರು ಉಳಿಸೋದಕ್ಕೋಸ್ಕರ ಮಲ್ಚಿಂಗು ಮಾಡ್ಕೊಂಡಿದ್ವಿ. ಈಗೆಲ್ಲ ಮಲ್ಚಿಂಗ್ ಹಾಕ್ಕೊಂಡು ರೈಸ್ಡ್ ಬೆಡ್ ಮಾಡಿ ಡ್ರಿಪ್ ಹಾಕ್ಕೊಂಡು ಮಲ್ಚಿಂಗ್ ಹಾಕ್ಕೊಂಡೇ ತರಕಾರಿ ಮಾಡ್ತಾಯಿದ್ವಿ. ಪ್ರತಿ ಏನೇ ತರಕಾರಿ ಮಾಡಿದ್ರು ಅದರಿಂದ ನೀರಿನ ಸದ್ಬಳಕೆ ಆಗ್ತದೆ, ನೀರು ವೇಸ್ಟೇಜ್ ಆಗೋದಿಲ್ಲ. ಮತ್ತು ಹಾಕಿರುವಂಥ ನಾವು ಕೊಟ್ಟಿಗೆ ಗೊಬ್ಬರ ಮೊದಲೇ ಬೆಡ್ ಪ್ರಿಪ್ರೇಷನ್ ಮಾಡೋ ಮುಂದೆ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಿ. ಹಾಗೆ ನಾವು ಕೆಮಿಕಲ್ ಏನಾದರೂ ಕೊಟ್ಟಿರೋದು ವೇಸ್ಟೇಜ್ ಆಗೋದಿಲ್ಲ, ಎಲ್ಲ ಯೂಸ್ಫುಲ್ ಆಗಿರುತ್ತೆ. ಮತ್ತು ಹಿಂಗೆ ಕಸ ಕಡಿಮೆ ಬರ್ತದೆ, ಮಲ್ಚಿಂಗ್ ಹಾಕೋದ್ರಿಂದ ನಮ್ಗೆ ಯೂಸ್ಫುಲ್ ಆಗ್ಯದ, ನೀರಿನ ಸದ್ಬಳಕೆ ಆಗ್ಯದ, ಮತ್ತು ನೀರು ಉಳಿತಾಯ ಆಗ್ಯದ. ಈ ಥರ ಪರಿಸ್ಥಿತಿ ಇದ್ದಾಗ ಹೊಸ ನವೀನ ತಂತ್ರಜ್ಞಾನ ಮತ್ತು ಬಟ್ ಔಷಧಿ ಹೊಡೆಯೋದ್ರಲ್ಲಿ ಎಲ್ಲದರಲ್ಲಿ ಏನದ ನವೀನ ತಂತ್ರಜ್ಞಾನ ಮಾಡಿಕೊಂಡು ತರಕಾರಿಯಿಂದ ಒಳ್ಳೆಯ ಆದಾಯ ಪಡಿತಾ ಇದ್ದೀವಿ.
1: ಒಳ್ಳೆಯದು ಬಸವರಾಜ್ ಅವರು, ಯಾಕಂತಂದರೆ ತಾವು ಹೇಳಿದ್ರಿ ಈಗ ಸುಮಾರು 40-45 ಎಕರೆ ಬರೀ ತರಕಾರಿಗಳನ್ನು ಬೆಳೀತಿದ್ದುವಂಥ ಒಂದು ವಿಚಾರ. ಪ್ರಾರಂಭದಲ್ಲಿ ನೀವು ಈ ಮುಖ್ಯವಾಗಿ ಕೃಷಿ ಬೆಳೆಗಿಂತ, ನಮ್ಮ ರಾಯಚೂರು ತಾಲೂಕಪ್ಪ ಅಂತಂದರೆ ಮಳೆಯಾಶ್ರಿತ ಪ್ರದೇಶ ಭಾಳಷ್ಟು, ಪ್ರಾರಂಭದಲ್ಲಿ 8 ಎಕರೆ ಭೂಮಿಯಲ್ಲಿ ತಾವು ತರಕಾರಿಯನ್ನು ಮಾಡಿದ್ರಿ, ಅದು ಏನು ಪ್ರೇರಣೆ ಆಯಿತು ಹೆಚ್ಚೆಚ್ಚು ಪ್ರದೇಶ ಮಾಡ್ಬೇಕಪ್ಪ ಅಂತ ಹೇಳಿ, ನಿಮಗೆ ಹೆಂಗೆ ಅದು ತಲೆಗೆ ಹೊಳಿತು?
2: ಮೊದಲು ಸರ್ ಮೊದಲೊಂದು 5-6 ಎಕರೆಯಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ 5-6 ಎಕರೆಯಲ್ಲಿ 5 ಎಕರೆಯಲ್ಲಿ ಎಲ್ಲ ಬದನೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ನಮ್ಮ ಅಣ್ಣವರು ಅಪ್ಪವರು ಚಿಕ್ಕಪ್ಪರು ಅವರು ಆ ಥರ ಬೆಳೆಸ್ತಾಯಿದ್ರು. ಅದನ್ನು ನೋಡಿಕೊಂಡು ಇದು ಸ್ವಲ್ಪ ಏರಿಯಾ ಜಾಸ್ತಿ ಮಾಡ್ಕೊಂಡಿದ್ವಿ, ಬೇರೆಯವರೆಲ್ಲ ಲೀಸ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಹೊಲಗಳು ಇದ್ದಲ್ಲಿ ಎಲ್ಲೇನ ಮೊದಲು ಬೋರ್ವೆಲ್ ಹಾಕ್ತಾಯಿದ್ವಿ, ಅವು ಫೇಲ್ ಆಗ್ತಾಯಿದ್ವು. ಅದರಿಂದ ನಾವು ಸ್ವಂತ ಕೆರೆ ಮಾಡ್ಕೊಂಡ್ವಿ ನಮ್ಮ ಹೊಲದಲ್ಲಿ. ನಮ್ಮ ಹೊಲದಲ್ಲಿ ನೀರು ಹರಿದು ಹೋಗೋವನ್ನ ನಿಂದಿರಿಸ್ಕೊಂಡು ಸ್ವಂತ ಕೆರೆ ಮಾಡಿಕೊಂಡು ಮಳೆ ನೀರನ್ನ ಬಳಸೋದು. ಬೇರೆ ಕಡೆ ನಾವು ಯಾಕಂದರೆ ವ್ಯವಸಾಯದಲ್ಲಿ ನಾವೇ ಶಾಣ್ಯವ್ರು ಅಂತ ತಿಳ್ಕೊಬಾರ್ದು. ಬೇರೆ ಯಾರನ್ನು ಒಳ್ಳೆ ರೈತರು ಚೆನ್ನಾಗಿ ಬೆಳೆಸ್ಯಾರ ಅಂದರೆ ಅವ್ರ ಹೊಲಕ್ಕೆ ವಿಸಿಟ್ ಕೊಡ್ತಾಯಿದ್ವಿ, ಅವ್ರು ಏನೇನು ತಂತ್ರಜ್ಞಾನ ಬೆಳೆಸ್ಯಾರ ಅನ್ನೋದು ನಾವು ನೋಡ್ತಾಯಿದ್ವಿ. ನಾನು ಭಾಳ ಕಡೆ ಹೋಗಿ ನೋಡಿದಲ್ಲಿ ಏನಾಗಿತ್ತು, ಮಳೆ ನೀರು ಯಾರು ಬೆಳೆಸ್ಕೊಂಡಿದ್ದಾರೆ ಅವರು ಸಕ್ಸಸ್ಫುಲ್ ಆಗಿದ್ದರು. ಮಳೆ ನೀರು ಬಳಸ್ಕೊಂಡು ಯಾರು ತರಕಾರಿ ಬೆಳೆದಿರ್ಬೋದು ಇನ್ನೊಂಥರ ಏನೇ ಬೆಳೆದಿದ್ದರೂ ಅವರು ಒಳ್ಳೆ ಇಳುವರಿ ಪಡೆದಿದ್ದಾರೆ. ಆ ಪ್ರಕಾರ ಆ ನಿಟ್ಟಿನಲ್ಲಿ ನಾವು ಕೆರೆ ಮಾಡ್ಕೊಂಡಿದ್ದೀವಿ. ನಮ್ಮ ಸ್ವಂತ ಹೊಲದಲ್ಲಿ 2 ಹೊಲದಲ್ಲಿ ಕೆರೆಗಳು ಮಾಡ್ಕೊಂಡಿದ್ದೀವಿ. ನಮ್ಮ ಕೆರೆ ಮಳೆ ಇರುವಾಗ, ಮಳೆ ಇದ್ದಾಗ ಕೆರೆ ನೀರನ್ನೇ ಬಳಸ್ಕೊಂಡು ನಾವು ತರಕಾರಿ ಬಿಡ್ತೀವಿ. ಮಳೆ ಇಲ್ಲದೇ ಇರೋ ನೀರಿಲ್ಲ ಅಂದಾಗ ಮಾತ್ರ ಬೋರ್ವೆಲ್ ಆನ್ ಮಾಡಿ ಬೋರ್ವೆಲ್ ನೀರು ಬಳಸ್ತೀವಿ. ಇದರಿಂದ ಭೂಮಿನೂ ಕೆಡೋದಿಲ್ಲ. ಇದೇ ಥರ ನಾವು ಮಾಡ್ತಾ ಮಾಡ್ತಾ ಈಗ 1 ಎಕರೆಯಲ್ಲಿ ಇಷ್ಟಾಯ್ತಪ್ಪ, ಇನ್ನೊಂದು 2 ಎಕರೆಯಲ್ಲಿ ಇನ್ನೂ ಮಾಡಿದರೆ ಎಷ್ಟಾಗ್ಬೋದು, ಈ ಥರ ಡೆವಲಪ್ ಮಾಡ್ಕೊಂಡು ಈಗ 1 ಎಕರೆ 1 ಎಕರೆ ತಮ್ಮ ಬದನೆಕಾಯಿ ಬೆಳೆಯಲ್ಲಿ ಈಗ 7-8 ಎಕರೆ ಬೆಳೀತಾ ಇದ್ದೀವಿ. 1 ಎಕರೆ ಟೊಮಾಟೊ ಬೆಳೆಯಲ್ಲಿ ಒಂದು 7-8 ಎಕರೆ ಟೊಮಾಟೊ ಬೆಳೀತಾ ಇದ್ದೀವಿ. ಅಂದರೆ 8 ಎಕರೆ ಒಮ್ಮೆಲೆ ಬಂದಿರೋದಲ್ಲ, ಈಗ ಒಂದು 3 ಎಕರೆ ಟೊಮಾಟೊ ಇರುತ್ತೆ, ಇದು ಮುಗಿಯೋದ್ರಲ್ಲಿ ಇನ್ನೊಂದು 3 ಎಕರೆ ಟೊಮಾಟೊ ಚಾಲಾಗ್ತದೆ. ಅಂದರೆ ಇದರಲ್ಲಿ ರೇಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದರಲ್ಲಿ ರೇಟ್ ಸಿಗ್ತದೆ. ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿರ್ತೀವಿ. ಈಗ 45-50 ಎಕರೆ ತರಕಾರಿ ಐತೆ ಅಂದರೂ ಎಲ್ಲ ಒಮ್ಮೆಲೆ ಇರೋದಿಲ್ಲ, ಎಲ್ಲ ಒಮ್ಮೆಲೆ ಮಾಡಿರೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿರ್ತೀವಿ. ಇದಕ್ಕಾಗಿ ಎಲ್ಲ ಥರದ ಇದು ಮಾರ್ಕೆಟ್ ಆಲೋಚನೆ ಮಾಡ್ಕೊಂಡು ಮಾಡ್ಬೇಕು. ಏನೇ ಮಾಡ್ಬೇಕಂದ್ರೂ ನಾವು ಮುಂದೆ ಮಾರಿ ಎಲ್ಲ ಒಮ್ಮೆಲೆ ಈಗ ಟೊಮಾಟೊ ಮಾಡಿದ್ವಿ, ಒಂದು 7-8 ಎಕರೆ ಒಮ್ಮೆಲೆ ಮಾಡಿದ್ವಿ ಅಂದರೆ ಮಾರ್ಕೆಟ್ ಡೌನ್ ಆದರೆ ಕಷ್ಟ

0: ಆಗ್ಬಿಡ್ತದೆ. ಬದನೆ ಆಗಿರ್ಬೋದು ಎಲ್ಲ ಒಮ್ಮೆಲೆ ಇರಬಾರ್ದು. ಒಂದು ಈಗ ಒಂದು 4 ಎಕರೆ ಬದನೆ ಇರಬೇಕು, ಅದು ಮುಗಿದ್ಮೇಲೆ ಇನ್ನೊಂದು 3 ಎಕರೆ ಚಾರ ಆಗಿರ್ಬೇಕು. ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೀರೆಕಾಯಿ ಆಗಿರ್ಬೋದು ಸ್ಟೆಪ್ ಬೈ ಸ್ಟೆಪ್. ಇವಾಗ ಹೀರೆಕಾಯಿ ಸ್ಟಾರ್ಟ್ ಆಗಿದ್ದಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ ಹಾಕ್ಕೊಂಡು ಹೋಗಿರೋದು. ಇದೇ ಥರ ಒಂದೇ ಸಲ ಎಲ್ಲ ಇರಲಾರ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಇದರಲ್ಲಿ ಇಲ್ಲ ಅಂದರೆ ಇನ್ನೊಂದರಲ್ಲಿ ರೇಟ್ ಸಿಗುತ್ತೆ. ರೈತರೆಲ್ಲ ಬೆಳೆಸೋದಕ್ಕೆಲ್ಲ ಇದ್ದಾರೆ, ಬಟ್ ಮಾರ್ಕೆಟಿಂದ ಕಷ್ಟ ಅಲ್ಲ. ಅದಕ್ಕಾಗಿ ಒಮ್ಮೆಲೆ ಮಾರ್ಕೆಟಿಗೆ ಬಂದಿರಬಾರ್ದು. ಸ್ಟೆಪ್ ಬೈ ಸ್ಟೆಪ್ ಮಾರ್ಕೆಟ್ ಬರಂಗೆ ಮಾಡ್ಕೊಂಡ್ರೆ ನಮ್ಗೆ ಲಾಸ್ ಅನ್ಸೋದಿಲ್ಲ. ಈಗ 5-6 ಐಟಮ್ ಇರೋದ್ರಲ್ಲಿ ಒಂದರಲ್ಲಿ ರೇಟ್ ಇಲ್ಲ, ಇನ್ನೊಂದರಲ್ಲಿ ರೇಟ್ ಐತೆ ಅಂದ್ರೂ ಕವರ್ ಆಗಿಬಿಟ್ಟಿರ್ತದೆ ನಮ್ಗೆ.
1: ಒಳ್ಳೆಯದು. ಈಗ ಸಾಕಷ್ಟು ಅನುಭವ ಇದೆ ತಮಗೆ. ಈಗ ಸುಮಾರು ವರ್ಷಗಳಿಂದ ತಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ತಾವು ಈ ತೋಟಗಾರಿಕೆಗೆ ಬಂದ್ರಿ, ಕೃಷಿಯನ್ನು ಬಂದ್ರಿ. ಈಗ ತಮ್ಮದು ಭೂಮಿ ಎಷ್ಟಿದೆ, ಮೊದಲೆಷ್ಟಿತ್ತು, ಈ ತೋಟಗಾರಿಕೆಯಿಂದ ಹೇಗೆ ಭೂ ಅಭಿವೃದ್ಧಿಯನ್ನು ತಾವು ಮಾಡ್ಕೊಂಡ್ರಿ?
0: ಸರ್ ನೋಡಿ ಸರ್, ನಾನು ವ್ಯವಸಾಯಕ್ಕೆ ಬಂದಾಗ ಅಪ್ಪೋರು ವ್ಯವಸಾಯ ಮಾಡೋಕ್ಕಲ್ಕ ಮೊದಲು ಅವ್ರು ಹೇಳ್ತಾರೆ, ಒಂದು ಒಂದೇ ಕಡೆ ಇದ್ರು ನಮ್ಮ ಅಪ್ಪೋರು ಚಿಕ್ಕಪ್ಪೋರು ಎಲ್ಲರೂ ಒಂದೇ ಕಡೆ ಇದ್ದಾಗ ಅವ್ರದ್ದು ಒಂದು 10-15 ಎಕರೆ ಹೊಲ ಇತ್ತು. 15 ಎಕರೆ ಆಮೇಲೆ ಅವರು ಒಂದೇ ಕಡೆ ಇದ್ದಾಗೂ ಭೂಮಿ ತೊಗೊಂಡಾರ, ಇಷ್ಟಿಷ್ಟು ಭೂಮಿ ತೊಗೊಂಡು ಅವರೊಂದು 40-50 ಎಕರೆ ಮಾಡಿದರು. ಅವರು ಡಿವೈಡ್ ಆದಮೇಲೆ ನಮ್ಮ ಅಪ್ಪೋರಿಗೆ ಬಂದಿದ್ದು ಒಂದು 15 ಎಕರೆ ಬಂದಿತ್ತು. ಆವಾಗ ನಾವು ಒಂದು ನಾ ಹೇಳೋದು ಇವಾಗ ಒಂದು 2010
1: ವರ್ಷದ ಹಿಂದೆ,
0: 14 ವರ್ಷದ ಹಿಂದೆ ನಮ್ದು ಒಂದು 15 ಎಕರೆ ಇದ್ರೆ ಲ್ಯಾಂಡ್ ಇರ್ಬೋದು, 15-20 ಎಕರೆ ಲ್ಯಾಂಡ್ ಬಂದಿತ್ತು ಅಪ್ಪೋರ್ ಅವ್ರ ಭಾಗಕ್ಕೆ. ಆಮೇಲೆ ನಾವು ತರಕಾರಿ ಬೆಳೆಸ್ತಾ ಬರ್ತಾ ವರ್ಷ ಒಂದು 4-5 ಎಕರೆ ತರಕಾರಿಯಿಂದ ಬಂದ ಲಾಭದಿಂದನೇ ಒಂದು 10-5 ಎಕರೆ ಭೂಮಿ ತಗೊಂಡು ಈಗ ಸದ್ಯ ಒಂದು 100 ಎಕರೆ ಭೂಮಿ ಆಗಿದ್ರಿ.
1: ಒಳ್ಳೆಯದು ತುಂಬ. ಯಾಕಂತಂದರೆ ಕೃಷಿಕ ನಿಮ್ಮನ್ನು ನೋಡಿ ಬದುಕಬೇಕಾಗ್ತದೆ. ಒಂದು ವೈಜ್ಞಾನಿಕವಾಗಿ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು, ಮಾರುಕಟ್ಟೆಯ ಒಂದು ವಿಶೇಷ ಮಾಹಿತಿಯನ್ನು ತಿಳ್ಕೊಂಡು ಯಾವ ಕಾಲಕ್ಕೆ ಏನು ಬರ್ತದೆ ಅಂತ ಒಂದು ವಿಚಾರಗಳನ್ನು ತಿಳ್ಕೊಂಡು ಮಾಡಿದಾಗ ಕೃಷಿಯಲ್ಲಿ ಖಂಡಿತ ಲಾಭ ಇದೆ ಅಂತ ನಮಗೆ ಒಂದು ಅನ್ನಿಸ್ತದೆ. ಮುಖ್ಯವಾಗಿ ತಾವು ಈ ಹಂಗಾಮಿಗೆ ತಕ್ಕಂತೆ ಬೆಳೆ ಪದ್ಧತಿಯನ್ನು ಮಾಡ್ತೀರಿ. ಈ ಯಾವ ಯಾವ ಹಂಗಾಮಿಗೆ, ಮುಂಗಾರಿನಲ್ಲಿ ಯಾವ ಒಂದು ತರಕಾರಿಗಳನ್ನು ಹಾಕ್ತೀರಿ, ಹಿಂಗಾರಿನಲ್ಲಿ ಯಾವ ತರಕಾರಿಗಳನ್ನು ಹಾಕ್ತೀರಿ?
0: ಸರ್ ನೋಡಿ ಸರ್, ಮುಂಗಾರಿಯಲ್ಲಿ ನಾವು ಫಸ್ಟಿಗೆ ಮೇನಲ್ಲಿ ಬದನೆ ನಾಟಿ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಹಾಗಲಕಾಯಿ ನಾಟಿ ಮಾಡ್ತೀವಿ, ಬೀಜ ಹಾಕ್ತೀವಿ. ಅದು ಜೂನಲ್ಲಿ ಮತ್ತು ಹೀರೆಕಾಯಿ ಮಾಡ್ತೀವಿ. ಜೂನಲ್ಲಿ ಟೊಮಾಟೊ ನಾಟಿ ಮಾಡ್ತೀವಿ. ಜೂನ್ 15-20 ಮೆಣಸಿನ್ಕಾಯಿ ನಾಟಿ ಮಾಡ್ತೀವಿ. ಜೂನ್ 25 ಹಂಗೆ ಕ್ಯಾಪ್ಸಿಕಮ್ ನಾಟಿ ಮಾಡ್ತೀವಿ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಜೂನ್ ಜುಲೈಯಲ್ಲಿ ನಾವು ಎಲ್ಲ ತರಕಾರಿಗಳು ನಾಟಿ ಮಾಡ್ಕೊಂಡಿರ್ತೀವಿ. ಆಲ್ಮೋಸ್ಟ್ ಅವು ಆಗಸ್ಟಲ್ಲಿ ಸ್ಟಾರ್ಟ್ ಆಗ್ತಾವೆ. ಅವು ಸ್ಟಾರ್ಟ್ ಆದಮೇಲೆ ಮತ್ತು ಆಗಸ್ಟ್ 15-ಸೆಪ್ಟೆಂಬರಿಗೆ ಮತ್ತೊಂದು ಸ್ಟೆಪ್ ನಾಟಿ ಮಾಡ್ತೀವಿ. ಮತ್ತು ಅದಾದಮೇಲೆ ಅದು ಒಂದು 3 ತಿಂಗಳು ಬಿಟ್ಟು ಮತ್ತು ಅಕ್ಟೋಬರಲ್ಲಿ ನಾಟಿ ಮಾಡ್ತೀವಿ. ಅಂದರೆ ಒಂದೊಂದು ಬೆಳಗ್ಗೆ ಇನ್ನೊಂದು ಬೆಳಗ್ಗೆ ಈಗ ಟೊಮಾಟೊನೇ ಮಾಡಿವಿ ಅಂತೇಳಿ ಜೂನಲ್ಲಿ. ಮತ್ತೊಂದು ಸ್ಟೆಪ್ ನಾವು ಆಗಸ್ಟ್ 15-ಗೆ ನಾಟಿ ಮಾಡ್ತೀವಿ. ಯಾಕಂದರೆ ಒಂದು 3 ತಿಂಗಳ ಗ್ಯಾಪ್ ಕೊಟ್ಟು ಮೊದಲು ಹಾಕಿರೋದು ಇಳುವರಿ ಮುಗಿದ್ಮೇಲೆ ಇನ್ನೊಂದು ಸ್ಟಾರ್ಟ್ ಆಗಬೇಕು. ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೋಗಿರ್ತೀವಿ. ಆಗಸ್ಟಲ್ಲಿ ಆದಮೇಲೆ ಮತ್ತೆ ಆಗಸ್ಟ್ ಅದಾದಮೇಲೆ ಮತ್ತೆ 3 ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರಲ್ಲಿ ಮತ್ತೆ ನಾಟಿ ಮಾಡ್ತೀವಿ. ಆ ಥರ 3 ತಿಂಗಳಿಗೆ ಒಂದು ಸಲ ಸ್ಟೆಪ್ ಮಾಡ್ಕೊಂಡೋದ್ರೆ ಇದರಲ್ಲಿ ರೇಟ್ ಸಿಕ್ಕಿಲ್ಲ ಅಂದರೆ ನಮ್ಮದು ಕಂಟಿನ್ಯೂ ತರಕಾರಿ ಮಾಡೋದ್ರಿಂದ ಯಾವ ಟೈಮಲ್ಲಿ ರೇಟ್ ಸಿಗ್ಬೋದಂತ ಅಂದಾಜು ಸಿಕ್ಬಿಡ್ತಾರೆ, ಒಂದು ಗೆಸ್ ಬರುತ್ತೆ.
1: ಹೌದು.
0: ಆ ನಮಗೆ ಗೆಸ್ ಇದ್ದಾಗ ಜಾಸ್ತಿ ಮಾಡ್ತೀವಿ. ಈ ಥರ ಇವಾಗ ರೇಟ್ ಬರ್ಬೋದು ಅಂತ ನಮ್ಗೆ ಗೆಸ್ ಸಿಕ್ಕಿರುತ್ತಲ್ಲ, ಕಂಟಿನ್ಯೂ ಮಾಡಿರ್ತೀವಲ್ಲ ವರ್ಷ ಪೂರ್ತಿ. ಆ ಟೈಮಲ್ಲಿ ಯಾವಾಗ ರೇಟ್ ಬರುತ್ತಂತ ನಮ್ಗೆ ಅಂದಾಜು ಅನಿಸಿರುತ್ತಾ ಅವಾಗ ಏರಿಯಾ ಜಾಸ್ತಿ ಮಾಡಿಬಿಡ್ತೀವಿ. 1-2 ಎಕರೆ ಮಾಡಲ್ಲಿ 3-4 ಎಕರೆ ಮಾಡಿಬಿಡ್ತೀವಿ, ಒಂದು ಡಬಲ್
1: ಮಾಡಿಬಿಡ್ತೀವಿ.
0: ಗೆಸ್ ಇಲ್ಲ, ಇವಾಗ ರೇಟ್ ಬರೋ ಸಿಚುವೇಶನ್ ಇಲ್ಲ ಅಂತ ಮಾರ್ಕೆಟ್ ಅನಿಸಿದಾಗ ಕಡಿಮೆ ಮಾಡ್ತೀವಿ, ಸ್ವಲ್ಪ ಮಾಡ್ತೀವಿ, ಅಂದರೆ ಬಿಡೋದಿಲ್ಲ, ಸ್ವಲ್ಪ ಮಾಡಿರ್ತೀವಿ. ಇದೇ ಥರ ಮಾಡ್ತಾ ಐಡಿಯಾ
1: ಸಿಗ್ತದೆ,
0: ಮಾಡ್ತಾ ಯಾವಾಗ ರೇಟ್ ಸಿಗುತ್ತಂತ ಗೊತ್ತಾಗುತ್ತಲ್ಲ ಆ ಟೈಮಲ್ಲಿ ಜಾಸ್ತಿ ಬೆಳೆ ಮಾಡ್ತೀವಿ.
1: ಒಳ್ಳೆಯದು ಬಸವರಾಜರು. ಈಗ ತಾವು ಹೇಳಿದ ಹಾಗೆ ಈಗ ನಾವು ಏರಿಯಾಗಳನ್ನು ನೋಡಿಕೊಂಡು ಹಾಕಬೇಕಾಗ್ತದೆ ಆ ಬೆಳೆಗಳು. ಈಗ ನಿಮ್ಮ ತಂದೆಯವರ ಕಾಲದಲ್ಲಿ ಸುಮಾರು 13-14 ವರ್ಷಗಳ ಹಿಂದಿನ ನಾವು ಮಾತನ್ನು ಆಡುವಂಥ ಒಂದು ವಿಚಾರ ಆದರೆ, ಈಗ ನಿಮ್ಮ ತಂದೆಯವರ ಕಾಲಕ್ಕೆ ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂಥ ಪದ್ಧತಿ ಹೇಗಿತ್ತು? ನೀವು ಸುಶಿಕ್ಷಿತರು, ನೀವು ಒಕ್ಕಲ್ತನಕ್ಕೆ ಬಂದ ಮೇಲೆ ಏನು ಬದಲಾವಣೆಗಳನ್ನು ತಂತ್ರಜ್ಞಾನಗಳನ್ನು ತಾವು ಅಳವಡಿಸ್ಕೊಂಡ್ರಿ?
0: ಸರಿಯಾ, ಅವಾಗಿಂದು ವ್ಯವಸಾಯಕ್ಕೆ ಇವಾಗಿನ ವ್ಯವಸಾಯಕ್ಕೆ ಭಾಳ ವ್ಯತ್ಯಾಸ ಇದೆ. ಅವಾಗಿನ ವ್ಯವಸಾಯ ಏನಂದರೆ ಕಾಂಪಿಟೇಷನ್ ಇದ್ದಿಲ್ಲ, ಈಗ ವ್ಯವಸಾಯದಲ್ಲೂ ಕಾಂಪಿಟೇಷನ್ ಐತೆ. ಈಗ ಲೇಬರ್ ಕಾಸ್ಟ್ ಜಾಸ್ತಿ ಐತೆ, ಗೊಬ್ಬರ ಕಾಸ್ಟ್ ಜಾಸ್ತಿ ಐತೆ. ಅವಾಗ ಲೇಬರ್ ಕಾಸ್ಟ್ ನಾನು ಸಣ್ಣವನಿರುವಾಗ ಲೇಬರ್ಗೆ ಎಷ್ಟಿತ್ತು, ಬರೀ 20 ರೂಪಾಯಿ ಇತ್ತು. ಕಸ ತೆಗೆಯೋರಿಗೆ, ಕಾಯಿಪಲ್ಲೆ ಅರೆಯವ್ರಿಗೆ 20 ರೂಪಾಯಿ ಇತ್ತು. ಈಗ ಎಷ್ಟಾದ 300 ರೂಪಾಯಿ ಆದರೆ. ಈಗ ಔಷಧಿ ಹೊಡೆಯೋರಿಗೆ ಅವಾಗ ಇಷ್ಟು, ನಾವು ಸಣ್ಣವರಿದ್ದಾಗ 40-50 ರೂಪಾಯಿ ಇತ್ತು. ಈಗ ಅವ್ರಿಗೆ 500 ರೂಪಾಯಿ ಐತೆ. ಆ ಕಾಲಕ್ಕೆ ತಕ್ಕಂಗೆ ಈಗ ತರಕಾರಿ ರೇಟ್ ಏನಾಗಿದೆ, ಕಾಂಪಿಟೇಷನ್ ಅದ, ಮಾಡೋರು ಜಾಸ್ತಿ ಇದ್ದಾರೆ. ಅವಾಗ ಕಾಂಪಿಟೇಷನ್ ಇದ್ದಿಲ್ಲ ಭಾಳ. ಈ ಅದೇ ಥರ ನಾವು ಏನು ಮಾಡಬೇಕು, ನವೀನ ತಂತ್ರಜ್ಞಾನ ಈಸಿಯಾಗಿ ಕೆಲಸ ಆಗಿರೋವು. ಯಾಕಂದರೆ ಈಗ ಸದಿ ತೆಗೆದು ಕಡಿಮೆ ಆಗ್ಬೇಕಂತೇಳಿ ಏನು ಮಾಡಿ ಮಲ್ಚಿಂಗ್ ಮಾಡಿಬಿಟ್ಟು, ಡ್ರಿಪ್ ಮಾಡಿದ್ವಿ, ಮಲ್ಚಿಂಗ್ ಮಾಡಿದ್ವಿ. ಅದೇ ಥರ ಔಷಧಿ ಹೊಡೆದು ಈಸಿ ಆಗಬೇಕಂತ ಟ್ರ್ಯಾಕ್ಟರ್ ಮೌಂಟೆಡ್ ಮಾಡ್ಕೊಂಡಿದ್ವಿ. ಈಗ ಅಂದರೆ ಈಸಿ, ಅವಾಗೇನು 10 ಜನ ಮಾಡೋ ಕೆಲಸನ ಈಗ ಇಬ್ಬರು ಮಾಡಿರಬೇಕು. ಆದರೆ ಮೆಕನೈಸಮ್ ಸಿಸ್ಟಮ್, ಮೆಕ್ಯಾನಿಕಲ್ ಸಿಸ್ಟಮ್ ಏನಂದರೆ ಯಾಂತ್ರೀಕರಣ ಮಾಡ್ಕೊಂಡಿದ್ದೀವಿ ನಾವು. ಆವಾಗ ಮ್ಯಾನುವಲ್ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡಿ ಯಾಂತ್ರೀಕರಣ ಮಾಡೋದ್ರಿಂದ ನಮ್ಗೆ ಲೇಬರ್ ಕಾಸ್ಟ್ ಕಡಿಮೆ ಆಗ್ತದೆ, ಮತ್ತು ಈಗ ಡ್ರಿಪ್ಪಲ್ಲಿ ಗೊಬ್ಬರ ಕೊಡೋದ್ರಿಂದ ಗೊಬ್ಬರದ ಖರ್ಚು ಕಡಿಮೆ ಬರ್ತದೆ. ಇದೇ ಥರ ಯಾಂತ್ರೀಕರಣ ಮಾಡ್ಕೊಂಡು ಹೋಗಿದ್ರೆ ನಾವು ಈಗಿನ ತಕ್ಕ ಈಗಿನ ಕಾಲಕ್ಕೆ ಹೆಂಗೈತೆ ಆ ಥರ ನಾವು ಸೆಟ್ ಮಾಡ್ಕೊಂಡು ನಾವು ಹಳೆ ಪದ್ಧತಿಯಲ್ಲಿ ಹೋದರೆ ನಮಗೇನು ಉಳಿಯೋಲ್ಲ. ಮೊದಲು ಅಪ್ಪೋರು ಮಾಡೋ ಪದ್ಧತಿ ಅವಾಗ ಲೇಬರ್ ಜಾಸ್ತಿ ಇದ್ರು, ಬ್ಯಾಡ್ ಅಂದ್ರೆ ಬರ್ತಿದ್ರು ಅವಾಗ,
1: ಈಗ
0: ಲೇಬರ್ ಬರಲ್ಲ, ಕರೆದ್ರೂ ಬರಲ್ಲ. ಈಗಿನ ಕಾಲಕ್ಕೆ ತಕ್ಕಂಗೆ ಈಗೇನದ ಲೇಬರ್ ಕಡಿಮೆ ಆಗಿರ್ಬೇಕು, ಕೆಲಸ ಜಾಸ್ತಿ ಆಗಿರ್ಬೇಕು, ಆ ಥರ ಸಿಸ್ಟಮ್ನ ಮಾಡ್ಕೊಂಡಿದ್ರೆ ಅಗ್ರಿಕಲ್ಚರಲ್ಲಿ ಲಾಭ ಪಡಿತೀವಿ, ಇಲ್ಲಾಂದ್ರೆ ಲಾಭ ಪಡೆಯೋಕ್ಕಾಗಲ್ಲ. ಇನ್ನೊಂದು ರೇಟ್ ನೋಡ್ಕೊಂಡು ಮಾಡ್ಬೇಕಲ್ಲ, ಲಾಸ್ಟ್ ಇಯರ್ ಲಾಸ್ಟ್ 2 ಇಯರ್ಸ್ ಈರುಳ್ಳಿ ಮಾಡಿದವರೆಲ್ಲ ನಷ್ಟ ಆಗ್ಯಾರ, ರೇಟೇ ಸಿಕ್ಕಿಲ್ಲ. ಅದು ಅದು ಖರ್ಚಿಗೂ ಬಂದಿಲ್ಲ, 200 ರೂಪಾಯಿ ಕ್ವಿಂಟಲ್ ಮಾರ್ಕೊಂಡೋಗ್ಯಾರ, 200, 300, 400 ಅಷ್ಟ ಕ್ವಿಂಟಲ್ ಮಾರ್ಕೊಂಡೋಗ್ಯಾರ. ಆ ಗೆಸ್ ಪ್ರಕಾರ 2 ವರ್ಷ ಈರುಳ್ಳಿ ರೇಟ್ ಇರಲಾರ್ದಕ್ಕೆ ಈ ವರ್ಷ ಈರುಳ್ಳಿ ಮಾಡಿದ್ವಿ, ಈರುಳ್ಳಿಯಲ್ಲಿ ಒಳ್ಳೆ ರೇಟ್ ಸಿಕ್ಕದು ನಮ್ಗೆ, 5,000 ರೂಪಾಯಿ ಕ್ವಿಂಟಲ್ ಮಾರಿದ್ವಿ.
1: ತುಂಬ ಸಂತೋಷ. ಈಗ ಜೊತೆಗೆ ಇಷ್ಟು ಒಕ್ಕಲ್ತನ ಮಾಡ್ಬೇಕಪ್ಪ ಅಂತಂದರೆ ಜಾಣತನದ ಒಕ್ಕಲ್ತನನೂ ಇರಬೇಕಾಗ್ತದೆ, ಜೊತೆಗೆ ಕಾಲಕಾಲಕ್ಕೆ ಬೇರೆ ಬೇರೆ ಪದ್ಧತಿಗಳನ್ನು ಯಾಂತ್ರೀಕರಣಗಳನ್ನು ಮಾಡಬೇಕಾಗ್ತದೆ. ಮುಖ್ಯವಾಗಿ ಗ್ರಾಹಕರ ಅಂತಂದರೆ ತರಕಾರಿಗಳನ್ನು ಕೊಂಡುಕೊಳ್ಳುವವರ ಆಸಕ್ತಿಯನ್ನು ಕೂಡ ಭಾಳಷ್ಟು ಮುಖ್ಯ. ಇವರು ಯಾವ ತರಕಾರಿಯನ್ನು ತಿಂತಾರೆ, ಇವರು ಎಂಥ ಕಲರನ್ನು ಇವರು ಅಪೇಕ್ಷೆ ಮಾಡ್ತಾರೆ, ತಳಿಗಳನ್ನು ಹೇಗೆ ಆಯ್ಕೆ ಮಾಡ್ಕೋತೀರಿ?
0: ಸರ್, ಈಗ ನಾವು ಫಸ್ಟ್ ನಾವು ಮಾರ್ಕೆಟ್ ನಾವು ಎಲ್ಲಿ ನಾವೇನಿಗೆ ತರಕಾರಿ ಬೆಳೆಸ್ತೀವಪ್ಪ, ಸಪೋಸ್ ಈಗ ನಾವು ಟೊಮೊಟೊ ಬೆಳೆಸ್ತೀವಿ, ಜವಾರಿ ಬೆಳೆಸ್ಬೇಕಾ ಹೈಬ್ರಿಡ್ ಬೆಳೆಸ್ಬೇಕಾ? ನಮ್ಮ ಮಾರ್ಕೆಟ್ ನಾವು ಎಲ್ಲಿ ಮಾರ್ತೀವಿ, ಎಲ್ಲಿ ಮಾರೋರು? ನಾವು ರಾಯಚೂರಲ್ಲಿ ಮಾರೋರು. ಆಲ್ಮೋಸ್ಟ್ ನಾವು ಡಿಪೆಂಡ್ ಆಗಿರೋದು 90% ರಾಯಚೂರು. ಇಲ್ಲಿ ರೇಟ್ ಇಲ್ಲ ಅಂದಾಗ ಬೇರೆ ಕಡೆ ಸಿನ್ನೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು ಹೋಗ್ತೀವಿ. ಇಲ್ಲಿ ಇಲ್ಲಿ ಯಾವ ಜನ ತಿಂತಾರೆ ಟೊಮೊಟೊ? ಹೈಬ್ರಿಡ್ ತಿಂತಾರೆ. ಹೈಬ್ರಿಡ್ ಮಾಡಬೇಕು. ಹೈಬ್ರಿಡಲ್ಲಿ ಮತ್ತೆ ಯಾವ ಮಾಡಬೇಕು? ಅದು ವೆದರ್ ಮೇಲೆ ಡಿಪೆಂಡ್. ಮಳೆಗಾಲದಲ್ಲಿ ಯಾವ ವೆರೈಟಿ ಚೆನ್ನಾಗಿ ಬರುತ್ತಾ, ಚಳಿಗಾಲದಲ್ಲಿ ಯಾವ ವೆರೈಟಿ ಚೆನ್ನಾಗಿ ಬರುತ್ತಾ, ಬೇಸಿಗೆಯಲ್ಲಿ ಯಾವ ವೆರೈಟಿ ಚೆನ್ನಾಗಿ ಬರುತ್ತಾ, ನಾವು ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬೆಳಿಬೇಕು. ಯಾಕಂದರೆ ಯಾವ ಬೇಕಾವೋ ಯಾವಾಗ ಬೇಕಾವಾಗ ಬೀಜ ಹಾಕಿದರೆ ಅವು ಬರೋದಿಲ್ಲ. ಯಾಕಂದರೆ ಮಳೆಗಾಲದಲ್ಲಿ ಮೇಘದೂತ ಅಂತ ವೆರೈಟಿ ಬರುತ್ತೆ ಟೊಮಾಟೊ, ಅದನ್ನು ಬೆಳಿಬೇಕು. ಯಾಕಂದರೆ ಅದು ಮಳೆಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಮಚ್ಚೆ ಆಗಿರ್ಬೋದು, ಅಂಗಮಾರಿ ರೋಗ, ಅರ್ಲಿ ಬ್ಲೈಟು, ಲೇಟ್ ಬ್ಲೈಟು, ಎಲ್ಲ ರೋಗಗಳಿಗೆ ತಡ್ಕೊಳ್ಳೋ ಸ್ವಲ್ಪ ರೆಸಿಸ್ಟೆನ್ಸ್ ಐತೆ. ಅದಕ್ಕೆ ಆ ವೆರೈಟಿನ ಸೆಲೆಕ್ಟ್ ಮಾಡ್ತೀವಿ ಟೊಮಾಟೋದಲ್ಲಿ. ಮತ್ತು ಅದೇ ಚಳಿಗಾಲಕ್ಕೆ ಹೋದರೆ ಮತ್ತು ಇದು ಉತ್ಸವ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಮತ್ತು ಟೊಮಾಟೊ ಆಗಿರ್ಬೋದು. ಸಮ್ಮರಲ್ಲಿ ಬಂದರೆ ಸಾಹು ಅಂತ ಬರ್ತದೆ ಜವಾರಿಯಲ್ಲಿ, ಅದಕ್ಕೆ ಹೋಗ್ತೀವಿ. ಇನ್ನೊಂದು 6-2, 4-2 ಅಂತ ಬರುತ್ತೆ, ಆ ಥರ ಮಾಡ್ತೀವಿ. ಅಂದರೆ ವೆರೈಟಿ ಈಗ ಯಾವಾಗ ನಾವು ವೆದರ್ ಮೇಲೆ ಬೆಳಿತೀವಿ ಆ ಪತ್ತಾರೆ ಬದನೆ ಆದ್ರೂ ಅಷ್ಟೇ, ಬದನೆ ನಮ್ಮಲ್ಲಿ ವೈಟ್ ಬದನೆಕಾಯಿ ತಿಂತಾರೆ, ಅದಕ್ಕೆ ವೈಟ್ ಬದನೆಕಾಯಿನೇ ಹಾಕ್ತೀವಿ. ಯಾವುದು VNR ರೋಮಿ ಅಂತ ಬರುತ್ತೆ, ಅದನ್ನು ಮಾಡ್ತೀವಿ. ಮತ್ತು ನಾವು ಕೆಂಪದು ಬೇಕಪ್ಪ ಅಂದರೆ ಮೈಕೋ 11 ನಂಬರ್ ಮಾಡ್ತೀವಿ. ಜಾಸ್ತಿ ಬೆಳೆಸೋದು ವೈಟ್ ಬೆಳೆಸ್ತೀವಿ, ಬೇರೆನೂ 3-4 ಕಲರ್ ಬೆಳೆಸ್ತೀವಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ. ಈಗ ಬದನೆ ವೈಟ್ ಬದನೆ 3 ಎಕರೆ ಮಾಡಿದರೆ ಮೈಕೋ ಬದನೆಕಾಯಿ 1 ಎಕರೆ ಮಾಡಿರ್ತೀವಿ. ಇನ್ನೊಂದು ಕರಿ ಬದನೆಕಾಯಿ ಅಂತ ಬರುತ್ತೆ, ರೋಮಿ ಅಂತ, ಸಿಮ್ರಾನ್ ಅಂತ, ಅದನ್ನು 1 ಎಕರೆ ಮಾಡಿರ್ತೀವಿ. ಅಂದರೆ ಏರಿಯಾ ಯಾವ ಥರ ಜಾಸ್ತಿ ಸೇಲಿಂಗ್ ಯಾವುದಿದೆ ಆ ಥರ ನಾವು ಎಲ್ಲಿ ಮಾರ್ಕೆಟ್ ಮಾಡ್ತೀವಿ ಆ ಯಾವ ತಿಂತಾರೆ ಜನ ಆ ವೆರೈಟಿ ಬೆಳೆಸ್ಬೇಕು.
1: ಈಗ ಮಾರುಕಟ್ಟೆಗೆ ಬರಬೇಕಪ್ಪ ಅಂತಂದರೆ ಎಷ್ಟು ತರಕಾರಿಗಳನ್ನು ಅಂತಂದರೆ ಬೇರೆ ಬೇರೆ ತರಕಾರಿಗಳು ನಿಮ್ಮ ಹೊಲದಿಂದ ಮಾರ್ಕೆಟಿಗೆ ಬರ್ತವೆ ಅಥವಾ ಹೆಚ್ಚು ಒಂದೇ ತರಕಾರಿ ತರ್ತೀರಾ? ಹೇಗೆ
0: ಎಲ್ಲ ಥರ ತರಕಾರಿ ಇರುತ್ತೆ ಸರ್ ನಮ್ಮಂತ ಒಂದಂತಲ್ಲ. ಈಗ ನಾವು ಸಪೋಸ್ ಮಾರ್ಕೆಟ್ಗೆ ಹೋಗ್ತೀವಿ, ನಮ್ಮ ಮನೆಗೆ ನಾವು ತರಕಾರಿ ತರಬೇಕಂದ್ರೆ ಒಂದೇ ಐಟಮ್ ತರ್ತೀವಿ.
1: ಹೌದು,
0: ತರೋದಿಲ್ಲ. ಎಲ್ಲ ಏನು ಬೇಕು ನಮ್ಮ ಮನೆಗೆ, ಮನೆಗೆ ಏನು ಹೇಳಿರ್ತಾರೆ, 1 ಕೆಜಿ ಟೊಮಾಟೊ ತಗೊಂಬಂದಿರ್ತಾರೆ, 1 ಕೆಜಿ ಉಳ್ಳಾಗಡ್ಡಿ ತಗೊಂಬಂದಿರ್ತಾರೆ, 1 ಕೆಜಿ ಬದನೆ ತಗೊಂಬಂದಿರ್ತಾರೆ, 1 ಕೆಜಿ ಕ್ಯಾಬೇಜ್ ತಗೊಂಬಂದಿರ್ತಾರೆ. ಇದೇ ಥರ ಏನು ಬೇಕು ಅದೇ ಥರ ನಾವು ಹೊಲದಲ್ಲಿ ಒಂದೇ ವೆರೈಟಿ ಹಾಕೊಂಡಿರ್ಬಾರ್ದು. ಎಲ್ಲ ವೆರೈಟಿ ಇದ್ದರೆ ಇದರಲ್ಲಿ ರೇಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದರಲ್ಲಿ ರೇಟ್ ಸಿಗುತ್ತೆ. ಯಾವುದು ವಾಂಟಿಂಗ್ ಇರುತ್ತೆ ಹೇಳಕ್ಕೆ ಬರೋದಿಲ್ಲ. ಒಂದೊಂದ್ಸಲ ಒಂದೇ ವೆರೈಟಿ ಮಾಡಿದ್ವಿ ಅದು ರೇಟ್ ಇದ್ದಿಲ್ಲ ಅಂದರೆ ನಷ್ಟದಾಗ ಹೋಗ್ಬಿಡ್ತೀವಿ ನಾವು. ಮತ್ತೆ ಅದು ರಿಕವರ್ ಮಾಡೋದಕ್ಕೆ ಮತ್ತೆ 2 ವರ್ಷ ಬೇಕು ನಾವು ರಿಕವರ್ ಆಗೋದಕ್ಕೆ. ಒಂದೇ ಬೆಳೆ ಮಾಡ್ಕೊಂಡಿದ್ವಿ, ಈಗ ನಾವು 40 ಎಕರೆ ತರಕಾರಿ ಮಾಡ್ತೀವಿ ಅಂದರೆ 40 ಎಕರೆ ಒಂದೇ ಬೆಳೆ ಮಾಡ್ಕೊಂಡಿದ್ವಿ ಅಂದರೆ ಸಪೋಸ್ ಅದು ರೇಟ್ ಇತ್ತು ಮ್ಯಾಗ ಹೋಗ್ತೀವಿ, ರೇಟ್ ಇದ್ದಿಲ್ಲ ಅಂದರೆ ಪಾತಾಳಕ್ಕೆ
1: ಹೋಗ್ಬಿಡ್ತೀವಿ.
0: ಆ ಥರ ಆಗಬಾರ್ದಂತ ಉದ್ದೇಶಕ್ಕೆ ನಮ್ಮ ಗೆಸ್ ಇರೋ ಈಗ ರೇಟ್ ಇರ್ಬೋದಪ್ಪ ಅನ್ನೋರು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು.
1: ಹಿಂಚೆ ಮುಂಚೆ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕೋ,
0: ಎಲ್ಲ ರೀತಿ ತರಕಾರಿ ಮಾಡ್ಕೋಬೇಕು.
1: ಒಂದೇ ಕಾಲ
0: ಗೆಸ್ ಇರೋ ನಮ್ಗೆ ಗೆಸ್ ಇರೋ ಜಾಸ್ತಿ ಮಾಡ್ಬೇಕು
1: ಅಂದ್ರೆ ಒಂದೇ ಕಾಲಕ್ಕೆ ಬರಬಾರ್ದು, ಸ್ವಲ್ಪ ಆಚೆ ಕಡೆ ಆಚೆ ಕಡೆ
0: ಒಂದೇ ಕಡೆ ಬರಲಾರ್ದಂಗ ಇಂದು ಮುಂದೆ. ಒಂದೀಗ ಟೊಮೊಟೊ ಮಾಡಿ ಬಂದ್ರೆ ಇದು 2 ಎಕರೆ ಆದ್ಮೇಲೆ ಇನ್ನೊಂದು 2 ಎಕರೆ ಬಂದ್ರೆ
1: 2 ಎಕರೆ ಮಾಡಿದ್ರು. ಆ ತರಕಾರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಲೆಗೆ ಇರಬಾರ್ದು,
0: ಇರಬಾರ್ದು.
1: ಎಲ್ಲ ರೀತಿ
0: ಮಾರ್ಕೆಟಲ್ಲಿ ರೇಟ್ ಯಾವಾಗ ಬರುತ್ತೆ ಹೇಳಬಹುದು. ಈಗೆಲ್ಲ ಮಾರ್ಕೆಟ್ ರೇಟ್ ಇವತ್ತು ಇದ್ದದ್ದು ನಾಳೆಗೆ ಇರೋದಿಲ್ಲ, ಯಾಕಂದ್ರೆ ಒಂದು ರಾತ್ರಿ ಫುಲ್ ಮಳೆ ಆಯ್ತಾ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಕಾಯಿ ಮರದಿನ ರೇಟ್ ಜಂಪ್ ಆಗಿರುತ್ತೆ. ಆ ಥರ ಎಲ್ಲ ವೆರೈಟಿ ಇರಬೇಕು, ಸ್ಟೆಪ್ ಬೈ ಸ್ಟೆಪ್ ಇರಬೇಕು.
1: ಈಗ ಖರ್ಚು ಭಾಳ ಆಗ್ತಿದೆ ಇತ್ತೀಚೆಗೆ ನಾವು ಪ್ರಾರಂಭದಲ್ಲಿ ನೋಡಿದಾಗ. ಈಗ ನಿರ್ವಹಣಾ ಖರ್ಚುಗಳು, ಈಗ ಲೇಬರ್ ಕಾಸ್ಟ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಮತ್ತು ಈ ಎಲ್ಲ ರೀತಿಯ ಸಾಗಾಣಿಕೆ ವೆಚ್ಚನೂ ಕೂಡ ಹೆಚ್ಚಾಗ್ತಿದೆ. ಇಲ್ಲಿ ಕಡಿಮೆ ಖರ್ಚಿನಲ್ಲಿ ಏನಾದರೂ ಮಾಡ್ಕೋಬೋದಾ? ನೀವೇನಾದರೂ ಏನಾದರೂ ಉಪಾಯ ಒಳ್ಳೆದದ ನಿಮಗೆ?
0: ಕಡಿಮೆ ಖರ್ಚಲ್ಲಿ ಅಂದರೆ ನಾವು ಸರ್ ಸದಿ ತೆಗೆಯೋದ್ರಲ್ಲಿ ಉಳಿಸ್ಬೇಕು. ಮತ್ತೆ ಇಂಥ
1: ಕಸ ತೆಗೆಯೋದ್ರಲ್ಲಿ,
0: ಮಲ್ಚಿಂಗ್ ಹಾಕ್ಕೊಂಡು ಕಸ ಕಡಿಮೆ ಬರಂಗ, ಯಾವ ಪಾತಲ್ಲಿ ಎಲ್ಲಿ ಕಸ ಇದ್ದಿರುತ್ತೆ ಅದನ್ನು ಸ್ವಲ್ಪ ಕಸನ್ನೇ ಹೊಡ್ಕೊಂಡು ಆ ಥರ ಆಗಿರ್ಬೋದು. ಮತ್ತು ಔಷಧ ಸ್ಪ್ರೇ ಮಾಡೋದಕ್ಕೆ ಡ್ರಿಪ್ ಮೂಲಕ ಗೊಬ್ಬರ ಏನೈತಲ್ಲ ಫರ್ಟಿಗೇಷನ್ ಮಾಡ್ತಿದ್ವಿ ನಾವು, ಚೆಲ್ಲೋದು ಪದ್ಧತಿ ಬಿಟ್ಬಿಟ್ಟಿದ್ವಿ ಈಗ. ಈಗ 50 kg ಮೂಟೆ ತಂದು ಚೆಲ್ಲೋದು ಸಾಲ ಒಳಗಡೆ ಅಂದರೆ ಚೆಲ್ಲದಲ್ಲೆಲ್ಲ ಕಸ ಬರ್ತದೆ.
1: ಹೌದು.
0: ಮತ್ತು ಆ ಚೆಲ್ಲೋದಕ್ಕೆ ಲೇಬರ್ ಬೇಕು. ಅದೇ ಡ್ರಿಪ್ಪಲ್ಲಿ ಬಿಟ್ಟರೆ ಅದರಲ್ಲಿ ಲೇಬರ್ ಕಾಸ್ಟ್ ಭಾಳ ಕಡಿಮೆ ಆಗ್ತವೆ. ಅವನು 10 acres ಈಗ 1 acre ಚೆಲ್ಲವನು 10 acres ಗೊಬ್ಬರ ಬಿಡ್ತಾನೆ
1: ಡ್ರಿಪ್ಪಲ್ಲಿ,
0: ಆಪರೇಷನ್ ಆಗೋದಿಲ್ಲ. ಮತ್ತು ಲೇಬರ್ ಕಾಸ್ಟ್ನು ಕಡಿಮೆ ಆಗ್ತದೆ, ಎರಡು ದುಡ್ಡು ಉಳಿತಾವ, ಲೇಬರ್ ಕಾಸ್ಟ್ನು ಅವ್ನ ಟೈಮನ್ನು ಉಳಿತದೆ ನಮ್ಗೆ. ಮತ್ತು ಇನ್ನೊಂದು ಔಷಧಿ ಸ್ಪ್ರೇ ಮಾಡೋದಕ್ಕೆ ಟ್ರ್ಯಾಕ್ಟರ್ ಫಿಟ್ಟೆಡ್ ವೈರ್ ಬಿಟ್ಕೊಂಡು ಸ್ಪ್ರೇ ಮಾಡ್ತೀವಿ. ಅವು ಕೈ ಪಂಪು ಗನ್ ಪಂಪು ಅವೆಲ್ಲ ಹಾಕೊಂಡ್ರೆ ಅವು ಕೆಲಸ ಆಗೋದಿಲ್ಲ, ಅದು ಭಾಳ ಸ್ಲೋ ಆಗ್ತದೆ.
1: ಟ್ರ್ಯಾಕ್ಟರ್ ಮೂಲಕ ಮಾಡಿದಪ್ಪ ಅಂದ್ರೆ 4-5 hours ಬೇಗ ಕೆಲಸ ಮುಗಿತು,
0: ಬೇಗ ಕೆಲಸ ಮುಗಿತು. ಇನ್ನು ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಡ್ರೋನ್ಗಿನ ಸಕ್ಸಸ್ ಆದರೆ ಯೂನಿವರ್ಸಿಟಿ ಅವರು ಟ್ರೈ ಮಾಡ್ತಾ ಇದ್ದಾರೆ ಅಂತ, ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯ ಅವ್ರಿಗಿನ ಸಕ್ಸಸ್ಗಿನ ಆಯ್ತು ಅಂದರೆ ನೆಕ್ಸ್ಟ್ ಡ್ರೋನ್ ತರ್ಬೇಕು ಅಂಬುದು ಪ್ಲಾನಿಂಗ್ ಐತಿ ನಮ್ಮದು. ಡ್ರೋನಿಂದ ಸ್ಪ್ರೇ ಮಾಡಿದರೆ ಕೆಲಸ ಇನ್ನೂ ಈಸಿ ಆಗ್ತದೆ.
1: ಹೌದು ಹೌದು. ಅಂತಂದ್ರೆ ಈಗ 1 acre ದಿನಾಲು 2 acre ಹೊಡೆದ ಬದಲು ಒಂದು ಬಹಳಷ್ಟು ಒಂದೇ ದಿನದಲ್ಲಿ ಒಂದು
0: 20 acre
1: ಹೋಯ್ತಪ್ಪ ಅಂತಂದ್ರೆ ನಮಗೆ ಸಮಯ ಉಳಿತದೆ.
0: ಯಾವ ಔಷಧಿ ಯಾವಾಗ ಬೇಕಾಗಿದ್ದಾವಾಗ ಸ್ಪ್ರೇ ಮಾಡ್ಕೋಬಹುದು.
1: ಈಗ ತಾವು ಹೇಳಿದ್ರಿ ತಮ್ಮ ಒಂದು ತಂದೆಯವರ ಕಾಲದಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಾವು ಒಕ್ಕಲ್ತನ ಮಾಡ್ಕೊಂತ ಬಂದಾಗ ನಿಮಗೆ ಅತ್ಯಂತ ಕೈ ಹಿಡಿದಂತಹ ಒಂದು ಬೆಳೆ ಯಾವುದು ತರಕಾರಿಯಲ್ಲಿ?
0: ಕಂಟಿನ್ಯೂ ಆಗಿ ನಮ್ಮ ಕೈ ಹಿಡಿದ ಬೆಳೆ ಅಂದ್ರೆ ಸರ್ ಟೊಮಾಟೊ, ಬದನೆ ಮೇಜರ್ ಆಗಿ. ಮತ್ತೆ ಆವಾಗವಾಗ ನಾವು ಟೈಮ್ ನೋಡ್ಕೊಂಡು ಈರುಳ್ಳಿ ಬೆಳೆಸ್ತೀವಿ. ಒಂದು ಒಂದು ವರ್ಷ ಬೆಳೆಸ್ತೀವಿ, ಒಂದು ವರ್ಷ ಬೆಳೆಸಲ್ಲ. ರೇಟ್ ಇರೋದು ಗೆಸ್ ಈ ವರ್ಷ ಮಾಡಿದ್ದೀವಿ, ಲಾಸ್ಟ್ 2 years ಮಾಡಿದ್ದಿಲ್ಲ ನಾವು. ಈ ವರ್ಷ ರೇಟ್ ಇರುತ್ತಂತ ಗೆಸ್ ಮೇಲೆ ಮಾಡಿದ್ವಿ. ಲಾಸ್ಟ್ ಇಯರ್ ಬ್ಯಾಡಿಗೆ ಮೆಣಸಿನ್ಕಾಯಿ ಮಾಡಿದ್ವಿ. ಯಾವಾಗ ರೇಟ್ ಇರೋ ಸಿಚುವೇಶನ್ ನೋಡಿ ಮಾಡ್ತೀವಿ. ಈ ಥರ ಸ್ವಲ್ಪ ನೋಡ್ಕೊಂಡು ಯಾವಾಗ ರೇಟ್ ಬರುತ್ತಂತ ಗೆಸ್ ಮಾಡ್ಕೊಂಡು ಮಾಡ್ಕೋಬೇಕು. ಇದರಲ್ಲೇ ನಾವು ಬೆಳೆ ತಿಂತೀವಿ ಗ್ಯಾರಂಟಿ ಅನ್ನೋದಿಲ್ಲ, ಒಂದೊಂದರಲ್ಲಿ ಒಂದೊಂದು ಲಕ್ ಈ ವರ್ಷ ಒಂದರಲ್ಲಿ ಲ್ಯಾಟ್ರ್ ಸಿಗುತ್ತೆ, ಇನ್ನೊಂದರಲ್ಲಿ ಸಿಗುತ್ತೆ, ಹೋಗು ಸ್ವಲ್ಪ ಲಾಸ್ ಆಗ್ತೀವಿ, ಇನ್ನೊಂದರ ಡಬಲ್ ಲ್ಯಾಟ್ರ್ ಸಿಗುತ್ತೆ. ಅದೇ ಥರ ಎಲ್ಲ ಥರ ತರಕಾರಿ ಇದ್ರೆ ಒಂದರಲ್ಲಿ ಹೋದ್ರೆ ಇನ್ನೊಂದರಲ್ಲಿ ಬರುತ್ತೆ ಗ್ಯಾರಂಟಿ.
1: ಕೊರೋನಾ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಲಾಸ್ ಆಯ್ತಾ?
0: ಕೊರೋನಾ ಸಂದರ್ಭದಲ್ಲಿ ಲಾಸ್ ಆಯ್ತು ಸರ್, ಯಾಕಂದ್ರೆ ತರಕಾರಿ ಎಲ್ಲ ಬೆಳೆದಿರೋ ಮಾರ್ಕೆಟ್ ಆಗಲಿಲ್ಲ, ಲಾಸ್ ಆಯ್ತು ಎಲ್ಲ.
1: ಅಂದರೆ ಲಾಸ್ ಆಯಿತು.
0: ಆಯ್ತಾಯ್ತು.
1: ಹೌದು. ಜೊತೆಗೆ ಈಗ ತಾವು ಸಾಕಷ್ಟು ಪ್ರಶಸ್ತಿ ಮತ್ತು ಸನ್ಮಾನಗಳು ತಮಗೆ ಸಿಕ್ಕಿವೆ ಇಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ವಿಶ್ವವಿದ್ಯಾಲಯ ಆಗಿರ್ಬೋದು. ನಿಮಗೆ ಈ ಒಂದು ಕೃಷಿ ಕಾರ್ಯವನ್ನು ನೋಡಿ ತಾವು ಒಬ್ಬ ಯುವಕರಾಗಿ ತಂದೆಯವರ ಮಾರ್ಗದರ್ಶನದಲ್ಲಿ ವಿದ್ಯಾವಂತ ತಾವು ಒಕ್ಕಲಿಗರಾಗಿ ನಿಮಗೆ ಯಾವ ಯಾವ ಸಂಘ ಸಂಸ್ಥೆಗಳು ನಿಮಗೆ ಇಲ್ಲಿ ಸನ್ಮಾನವನ್ನು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ?
0: ನಮಗೆ ಸರ್ ನಮ್ಮನ್ನ ಗುರುತಿಸಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರವರು 2016 ಶ್ರೇಷ್ಠ ಯುವ ಕೃಷಿಕ ಅಂತ ಅವಾರ್ಡ್ ಕೊಟ್ಟಿತ್ತು. ಮತ್ತು ಅದಾದಮೇಲೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು, ಆವಿಷ್ಕಾರಿ ರೈತ ಅಂತೇಳಿ ಅವಾರ್ಡ್ ಕೊಟ್ಟಿದ್ದರು. ಮತ್ತು ವಿಕೆ
1: ವಿಜಯವಾಣಿ
0: ಪತ್ರಗಿರಿಯವರು ಅವರು ವಿಕೆ ಕೃಷಿಕ ಅದು ಅದೇನು ಅವಾರ್ಡ್ ಕೊಟ್ಟಿದ್ದರು, ಶ್ರೇಷ್ಠ ಕೃಷಿಕ ಅಂತ ಅವ್ರದ್ದು ಅವಾರ್ಡ್ ಕೊಟ್ಟಿದ್ದಾರೆ. ಇದೇ ಥರ ಭಾಳ ಇನ್ನೂ ಅಪ್ಲಿಕೇಶನ್ ಹಾಕಿದ್ರೆ ಆ ಕಡೆ ಕಡೆ ಆಗ್ತಾವ, ಬಟ್ ಆದರೆ ನಮ್ಮದು ಬಿಸಿ ಶೆಡ್ಯೂಲಲ್ಲಿ ನಾವು ಇನ್ನೂ ಹೆಚ್ಚಿಗೆ ಇದು ಮಾಡೋಕ್ಕಾಗಿಲ್ಲ. ಜಾಸ್ತಿ ಹೇಳ್ತಾರೆ ಭಾಳ ನಮ್ಮ ಯೂನಿವರ್ಸಿಟಿ ಅವರು, ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು,
1: ಅವರಾಗಿ
0: ಸಿಕ್ಕಿದ್ದು ಮಾಡಿದ್ವಿ. ಇನ್ನೂ ಪ್ರಶಸ್ತಿಗಾಗಿ ಹುಡ್ಕೊಂಡು ಹೋಗಿದ್ರೆ ಇನ್ನೂ ಭಾಳ ಪ್ರಶಸ್ತಿ ಬರ್ತಾ ಇದ್ವು. ನಾವು ಅದರಿಂದ ಹೋದ್ರೆ ನಮ್ಮ ಕೆಲಸ ಆಗಲ್ಲ ಅಂತೇಳಿ, ಯಾಕಂದ್ರೆ ಇಲ್ಲಿ ನಾವು ಬೆಳೆಸೋದು ನೋಡ್ಬೇಕಲ್ಲ ಮುಖ್ಯ, ಅದಕ್ಕಾಗಿ ನಾವು ಅದರಿಂದ ಜಾಸ್ತಿ ಹೋಗಿಲ್ಲ.
1: ಈಗ ಲೇಬರ್ ಭಾಳಷ್ಟು ಬೇಕಾಗ್ತಾರೆ. 40 acres ಅಂತಂದ್ರೆ ಈಗ ಬರೇ ಇದು ನಮ್ಮ ತೋಟಗಾರಿಕೆ ಆಯ್ತು, ನಿಮ್ಮ ಕೃಷಿಗೂ ಕೂಡ ರೈತ ಬಾಂಧವರಿಗೆ ಈಗ ಲೇಬರ್ ಬೇಕಾಗ್ತದೆ. ಇವರೆಲ್ಲ ಮತ್ತೆ ಮೇಂಟೆನೆನ್ಸ್ ಮಾಡ್ಬೇಕಲ್ಲ, ಇವರ ಸಿಗ್ತಾರೆ ಹೇಗೆ?
0: ಇಲ್ಲ ಸರ್, ಇದು ಲೇಬರ್ದು ಭಾಳ ಕಷ್ಟ ಐತೆ. ಹಂಗಾಗಿ ನಾವು ಈ ಥರ ತಂತ್ರಜ್ಞಾನ ಬಳಸ್ಕೊಂಡಿದ್ರು ನಮ್ಗೆ ಲೇಬರ್ ಬೇಕೇ ಬೇಕು. ಈಗ ಅದು ಬದನೆಕಾಯಿ ಅರಿಯೋದಕ್ಕಾಗಿರ್ಬೋದು, ಟೊಮಾಟೊ ಅರಿಯೋದಕ್ಕೆ, ಮೆಣಸಿನ್ಕಾಯಿ ಅರಿಯೋದಕ್ಕೆ, ಕ್ಯಾಪ್ಸಿಕಮ್ ಅರಿಯೋದಕ್ಕೆ, ಪ್ರತಿಯೊಂದಕ್ಕೂ ಲೇಬರ್ ಬೇಕು. ಅವರೆಕಾಯಿ ಆಗಿರ್ಬೋದು, ಹಾಗಲಕಾಯಿ, ಹೀರೆಕಾಯಿ, ಡೈಲಿ ನಮ್ಗೆ ಒಂದು 60-70 ಲೇಬರ್ ಹೊಲದಲ್ಲಿರ್ತಾರೆ.
1: ಅಂದರೆ
0: ಒಂದೂರವ್ರು ಇರೋದಿಲ್ಲ, ಒಂದು ಟಾಟಾ ಎಸ್ನ ಅವರು ಆಟೋದವ್ರು ಕರ್ಕೊಂಬರ್ತಾರಲ್ಲ, ಅವ್ರ ಈಗ ಲೇಬರಿಗೆ 250 rupees, ಆ ಕರ್ಕೊಂಬಂದವ್ರಿಗೆ 50 rupees, ಆ ಥರ ಇಟ್ಟಿರೋದ್ರಿಂದ ಒಂದು 3-4 ಆಟೋಗಳು ಬರ್ತಾವೆ. ಪೆರಿ ಬಗಲಾಗ ಶಾಖೋದಿಯಿಂದ ಒಂದು ಆಟೋ, ಆ ಕಡೆ ಸಾಗಮಕುಂಟೆಯಿಂದ ಒಂದು ಆಟೋ, ಈ ಕಡೆ ಸುತ್ತಮುತ್ತ ಹಳ್ಳಿಗಳು ಎಲ್ಲಿಂದ ಏನೇನು ಬರ್ತಾವ ಅಲ್ಲೆಲ್ಲಿಂದ ಈವನ್ ರಾಯಚೂರಿಂದನೂ ಒಂದು ಆಟೋ ತೊಗೊಂಬರ್ತಾರೆ ಲೇಬರ್. ಅವ್ರು ಕರ್ಕೊಂಬರ್ತಾರೆ. ನಾವು
1: ಹೆಣ್ಣಾಳುಗಳನ್ನ ಜಾಸ್ತಿ, ನಿಮಗೆ ಗಂಡಾಳುಗಳ ಅವಶ್ಯಕತೆ ಇರೋದಿಲ್ಲ.
0: ಗಂಡಾಳುಗಳು ಬೇಕು, 7-8 ಜನ ಬೇಕು. ಹೆಣ್ಣಾಳುಗಳಂದ 50-60 ಜನ.
1: ಮತ್ತೆ ಇವರಿಗೆಲ್ಲ ಸೂಪರ್ವೈಸ್ ಮಾಡ್ಬೇಕಲ್ಲ, ಇಷ್ಟು ಮಂದಿಗೆ
0: ಸೂಪರ್ವೈಸ್ ಮಾಡೋದಕ್ಕೆ ಬಿಟ್ಟಿರ್ತೀವಿ, ಅವರಿಂದ ಸೂಪರ್ವೈಸ್ ಮಾಡೋದಕ್ಕೆ ಹೇಳಿರ್ತೀವಿ.
1: ಅದರಲ್ಲಿ ಒಬ್ಬರು
0: ಮೇಸ್ತ್ರಿ ಅಂತ ಮಾಡಿ
1: ಕೆಲಸ ಈಗ ಅಂತ ವಾಪಸ್ ಬಿಡ್ತೀವಿ
0: ಅವ್ರಿಗೆ, ಇದು ಮಾಡಿಸ್ರಿ ಇದು ಮಾಡಿಸ್ರಿ ಅಂತ ಹೇಳ್ತೀವಿ. ನಾವು ಅದಕ್ಕೆ ಹಂಗಾಗಿ ಹೊಲದಲ್ಲಿ ಇರ್ಬೇಕು ಆಲ್ಮೋಸ್ಟ್, ಅಲ್ಲೇ ಇದ್ರೆ ನಮ್ಗೆ ಅದು ಮಾಡ್ರಿ. ನಮ್ಮ ಹೊಲದಲ್ಲಿ ಅಡ್ಡಾಡಿದ್ರೆ ಒಂದು ಐಡಿಯಾ ಸಿಗ್ತದೆ ಏನು ರೋಗ ಬಂದದ, ಏನು ಔಷಧಿ ಹೊಡಿಸ್ಬೇಕು. ಬಿಡಿಸ್ಬೇಕು, ಎಲ್ಲಿ ಕಸ ಬಿದ್ದದೆ ಯಾವ್ದು ಕಸ ತೆಗೆಸ್ಬೇಕು, ಯಾವ್ದು ತರಕಾರಿ ಆರಿಸ್ಬೇಕು, ಹೆಂಗ ಅರ್ದಾರ ಕ್ವಾಲಿಟಿ ಹೆಂಗದ ಕ್ವಾಲಿಟಿ ಚೆಕ್ ಮಾಡ್ಬೇಕು. ಅರ್ದ್ರವು ದಪ್ಪ ಇದಾವ ಸಣ್ಣ ಇದಾವ, ಸಣ್ಣ ಇದ್ರೆ ಮಾರ್ಕೆಟ್ ಚೆನ್ನಾಗಿರುತ್ತೆ, ದಪ್ಪಿದ್ರೆ ಹೋಗೋದಿಲ್ಲ. ಈ ಥರ ನಾವು ಟೋಟಲಿ ನಾವು ವ್ಯವಸಾಯ ಮಾಡ್ತೀವಿ ಅಂದರೆ ಹೊಲದಲ್ಲಿದ್ರೆ ಕೆಲಸ ಆಗ್ತದೆ,
1: ಕೆಲಸ ಆಗ್ತದೆ.
0: ನಾವು ಹೇಳ್ತೀವಿ ನಾವು ಹಿಂಗೆ ರಾಯಚೂರಿಗೆ ಹೋಗ್ತೀವಿ, ಏನು ಬೆಳಗ್ಗೆ ಕೆಲಸಕ್ಕೆ ಹಚ್ಚಿ ಒಮ್ಮೆಲೆ ಸಾಯಂಕಾಲ ಬರ್ತೀವಿ ಅಂದರೆ ಕೆಲಸ ಆಗೋದಿಲ್ಲ. 24 hours ಹೊಲದಲ್ಲಿ ಹೊಲದ ಬಗ್ಗೆ ಆಲೋಚನೆ ಮಾಡಿ ಅಲ್ಲಿ ಮಾಡಿಕೊಂಡು ಏನು ನಡೆಯಕತ್ತದೆ ಏನಂಬೋದು ಇದ್ರನ್ನೇ ಮಾತ್ರ ಸಕ್ಸಸ್ ಆಗ್ತೀವಿ.
1: ಜೊತೆಗೆ ಕೃಷಿಯಲ್ಲಿ ತಾವು ಯಾಂತ್ರೀಕರಣವನ್ನು ಮಾಡ್ಕೊಂಡಿವಿ ಅಂತ ಹೇಳಿದ್ರಿ, ಏನು ನಿಮ್ಮ ಟ್ರ್ಯಾಕ್ಟರ್ಗಳು ಇವು ಇದಾವ?
0: ನಮ್ಮದು ಎರಡು ದೊಡ್ಡ ಟ್ರ್ಯಾಕ್ಟರ್ ಇದಾವೆ ಸರ್, ಒಂದು ಸಣ್ಣ ಟ್ರ್ಯಾಕ್ಟರ್ ಐತೆ, ಮತ್ತು ಅದಕ್ಕೆ ಮಲ್ಚಿಂಗ್ ಹಾಕೋ ಮೆಷಿನ್ ಐತೆ, ರೈಸ್ಡ್ ಬೆಡ್ ಮಾಡೋ ಬೆಡ್ ಮೇಕರ್ ಐತೆ, ರೋಟೋವೇಟರ್ ಐತೆ, ಇದೇ ಥರ ಸ್ಪ್ರೇ ಮಾಡೋಂಥ ಇದು ಸೆಟ್ ಐತೆ, ಎರಡು ಸೆಟ್ ಇದಾವೆ. ಏನು ಬೇಕು ಹೊಸವು ಏನು ಬರ್ತಾವೋ ಸ್ವಲ್ಪ ಏನು ಕೃಷಿ ಮೇಳದಲ್ಲಿ ನೀವು ವಿಸಿಟ್ ಕೊಡ್ತೀವಿ ಹೋಗಿ ಅಂತ, ಏನೇನು ಹೊಸ ತಂತ್ರಜ್ಞಾನ ಬಂದರೆ ಅದನ್ನು ನಾವು ಅಳವಡಿಸ್ಕೊತೀವಿ. ನೆಕ್ಸ್ಟ್ ಅದನ್ನು ಏನಾದ ಡೆವಲಪ್ ಮಾಡ್ಬೇಕಂಬುದು ನಮ್ಮ ತಲೆಗೈತೆ.
1: ಮತ್ತೆ ತಾವು ಹಣ್ಣಿನ ಬೆಳೆಗಳಿಗೆ ಏನಾದರೂ ಹೋಗಲಿಲ್ಲ?
0: ಹಣ್ಣು ಇದೆ ಸರ್, ಹಣ್ಣು ನಾವು ಯಾಕಂದರೆ ಈಗ ಏನು ಸರ್ ಈ ಡಾಕ್ಟರ್ಸ್ ಇರ್ತಾರೆ ಹೆಂಗೆ ಸ್ಪೆಷಲಿಸ್ಟ್ ಹೆಂಗಿರ್ತಾರೆ, ಫಿಸಿಷಿಯನ್ ಬೇರೆ ಇರ್ತಾರೆ, ಏನೋ ಬೇರೆ ENT ಸ್ಪೆಷಲಿಸ್ಟ್ ಬೇರೆ ಇರ್ತಾರೆ. ಅದೇ ಥರ ನಾವೇನಾಗ್ಬಿಡು ತರಕಾರಿಗೆ ಜಾಸ್ತಿ ಅಂಟ್ಕೊಂಡಿದ್ವಿ, ಅದಕ್ಕೆ ಸ್ಪೆಷಲಿಸ್ಟ್ ಆದಂಗೆ. ಜೊತೆಗೆ ಹಣ್ಣು ಐತೆ, ಒಂದು 6 acres ಮೋಸಂಬಿ ಐತ್ರಿ, ಅದನ್ನು ಒಂದು ವರ್ಷ ಒಂದು 3-4 lakh rupees ಬರುತ್ತೆ. ಆದರೂ ಅಷ್ಟು ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇರೋದೆಲ್ಲ ತರಕಾರಿ ಮೇಲಿದೆ.
1: ಭಾಳಷ್ಟು ಜನರಿಗೆ ಒಂದು ಆಶ್ರಯವನ್ನು ಕೊಟ್ಟಿರಿ, ಯಾಕಂತಂದರೆ ಗ್ರಾಮೀಣ ಭಾಗದಲ್ಲಿ ಕೂಲಿ ಹೆಚ್ಚೋ ಒಂದು ಸಮಸ್ಯೆಗಳು ಬರೋದಿಲ್ಲ. ಕೆಲವರು ನಾವು ನೋಡ್ತೀವಿ ಇಲ್ಲಿ ಕೆಲಸ ಇಲ್ಲಪ್ಪ ಏನೊಂದು ದುಡಿಯೋಕ್ಕಿಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ದೂರದ ಗೋವಾ ಮಹಾರಾಷ್ಟ್ರ ಕಡೆ ಹೋಗ್ತಾರೆ. ತಾವೊಬ್ಬ ಕೃಷಿಯನ್ನು ಮಾಡಿ ವಿದ್ಯಾವಂತರಾಗಿ ಇಷ್ಟು ಜನರಿಗೆ ಒಂದು ಕೆಲಸವನ್ನು ಕೊಟ್ಟಿದ್ರೆ ಅದು ಬಹಳ ಖುಷಿಯ ವಿಚಾರ.
0: ಏನು ದೇವ್ರ ಕೃಪೆ ಸರ್, ನಮ್ಮ ತಂದೆಯವ್ರ ಆಶೀರ್ವಾದ.
1: ಹೌದು, ಯಾಕಂತಂದರೆ ಈಗ ಅವ್ರು ಏನು ನಾವು ಮಾಡಲಿಲ್ಲಪ್ಪ ಅಂತ ನಮಗೂ ಬರ್ತಿದ್ದಿಲ್ಲ, ಅವ್ರಿಗೂ ಕೆಲಸ ಸಿಗ್ತಿದ್ದಿಲ್ಲ. ಹೌದು,
0: ನಾನು ಒಂದ್ಸಲ ಇದೆ ಸರ್ ಸುವರ್ಣ ನ್ಯೂಸಲ್ಲೂ ನಮ್ಮದು ಸಂದರ್ಶನ ತೊಗೊಂಡ್ರು, ಅವರು ನಮ್ಮ ಅಜಿತ್ ಹನುಮಕ್ಕನವ್ರನ್ನು ಅಂದರು ಒಂದ್ಸಲ, ಇವರು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರು ಬಂದಿದ್ರೆ ಇಲ್ಲೋ ಎಲ್ಲೋ ಇಂಜಿನಿಯರ್ ಒಂದು
1: ಕಂಪ್ನಿಯಲ್ಲಿ
0: ದುಡ್ಕೊಂಡು ಟೈಮ್ 9 hours ಡ್ಯೂಟಿಗೆ ಹೋಗಿ 6 hours ಮನೆಗೆ ಬರ್ತಿದ್ದಿದ್ರು. ಇವರು ಅಲ್ಲೇ ಇರೋದ್ರಿಂದ ಒಂದು 40-50 ಜನಕ್ಕೆ ಕೆಲಸ ಕೊಟ್ಟು ಅವರೇ ಒಂದು ಉಪಾಧಿ ಕಲ್ಪಿಸಿದ್ರಂತ ಅವ್ರನ್ನು ಅಪ್ರಿಷಿಯೇಟ್ ಮಾಡಿದರು.
1: ಬಸವರಾಜ್ ಅವರೇ, ಭಾಳಷ್ಟು ಖುಷಿಯಾಯಿತು, ಯಾಕಂತಂದರೆ ತಾವೊಬ್ಬ ಯುವ ಮಾದರಿ ರೈತ ಆಗಿ ತಮ್ಮ ಕ್ಷೇತ್ರಕ್ಕೆ 1000+ ಜನ ಪ್ರತಿ ವರ್ಷವೂ ಕೂಡ ಬಂದು ಭೇಟಿಯಾಗ್ತಾರೆ, ನಿಮ್ಮ ಮಾರ್ಗದರ್ಶನವನ್ನು ತಗೋತಾರೆ, ತಾವು ಬೆಳೆದಂಥ ಒಂದು ಬೆಳೆಗಳನ್ನು ವೀಕ್ಷಣೆ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಒಂದು ವಿಚಾರವನ್ನು ಮಾಡ್ತಾರೆ. ಈಗ ತಾವೇನು ಹೇಳ್ತೀರಿ, ಒಬ್ಬ ಸಣ್ಣ ರೈತರು ತಮ್ಮ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ತೋಟಗಾರಿಕೆ ತರಕಾರಿ ಬೆಳೆಯೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತಾ?
0: ಅನುಕೂಲ ಆಗುತ್ತೆ ಸರ್, ಯಾಕಂದರೆ ಫಸ್ಟಿಗೆ ನಾವು ವ್ಯವಸಾಯಕ್ಕೆ ಬಂದಾರಪ್ಪ ಅವರಂದಮೇಲೆ ತರಕಾರಿ ಬೆಳೆಸೋದಕ್ಕೆ ಬೆಳೆಸ್ಬೇಕಂತ ಆಸಕ್ತಿ ಇದ್ದರೆ ಯಾರಿಲ್ಲ ಸರ್, ಇಂಟ್ರೆಸ್ಟ್ ಇದ್ದರೆ ಕೆಲಸ ಮಾಡ್ಬೇಕು, ಇಂಟ್ರೆಸ್ಟ್ ಇಲ್ಲಾಂದರೆ ಕಷ್ಟ. ಅವ್ರು ಮೊದಲು ನಾವೀಗ ತರಕಾರಿ ಬೆಳೆಸ್ಬೇಕು ವ್ಯವಸಾಯ ಮಾಡಬೇಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬೇಕು ಮಾಡೋರಲ್ಲಿ ಫಸ್ಟ್. ಇಂಟ್ರೆಸ್ಟ್ ಇದ್ದವ್ರು
1: ಒಂದು ವ್ಯವಸ್ಥೆಯನ್ನು ಕೂಡ
0: ಅವ್ರಿಗೆ ಇಂಟ್ರೆಸ್ಟ್ ಪ್ಲಸ್ ಎಲ್ಲ ವ್ಯವಸ್ಥೆ ಇದ್ರೂ ಮಾಡೋರಿರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ ಅಲ್ಲ. ಈಗ ಭೂಮಿ ಇರಬೇಕು, ಅವ್ರದ್ದು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ರಂದ್ರೆ ಅವ್ರಿಗೆ ಇಂಟ್ರೆಸ್ಟ್ಮೆಂಟ್ ಮಾಡ್ಬೇಕು ಯಾವುದೇ ಕೆಲಸ ಮಾಡಿದ್ರು. ಅದನ್ನು ಹೊಲಕ್ಕೆ ಹೋಗ್ಬೇಕಂದ್ರೆ ಬೆಳಿಗ್ಗೆ ಏನಿಲ್ಲ ಅಂದರೆ ಹೊಲಕ್ಕೆ ಒಂದು ದಿನದಲ್ಲಿ 2 times ಹೊಲಕ್ಕೆ ವಿಸಿಟ್ ಮಾಡಬೇಕು, ಬೆಳಿಗ್ಗೆ ಸಾಯಂಕಾಲ.
1: ಹೌದು,
0: ನೀನು ಅನ್ನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹೊಲದಲ್ಲಿದ್ರೆ ಇನ್ನೂ ಭಾಳ ಒಳ್ಳೆಯದು, ನಿನಗೆ 100% ರಿಸಲ್ಟ್.
1: ಹೌದು,
0: ಏನು ಮಾಡಿದ್ರು ಸಕ್ಸಸ್.
1: ಈಗ ತಾವು 40 acres ಈಗ ತರಕಾರಿ ಮಾಡಕತ್ತೀರಿ ನೀರಾವರಿ ಅಂತಂದ್ಮೇಲೆ ನಿಮ್ಗೆ ಎಷ್ಟು ಕೆರೆಗಳು ಬೋರ್ಗಳು ಅದಾವೆ, ನೀರಿನ ವ್ಯವಸ್ಥೆ ಹೆಂಗ ಅದಾವೆ
0: ಸರ್? ನೀರಿನ ವ್ಯವಸ್ಥೆ ಒಂದೊಂದು ಒಂದೇ ಕಡೆ ಇಲ್ಲ ಸರ್, ಹೊಲವು 3 acres ಇದಾವೆ. ಪ್ರತಿಯೊಂದು ಹೊಲದಲ್ಲಿ ಕೆರೆ ಮಾಡ್ಕೊಂಡಿದ್ದೀವಿ ಸ್ವಂತ ಕೆರೆ, ಅಂದರೆ 2 holes ಮಾಡಿದ್ದೀವಿ, 1 hole ಮಾಡಿಲ್ಲ, ಅಲ್ಲಿ ನೀರು ಹರಿದು ಹೋಗೋ ಇದಿಲ್ಲ, ಸೋರ್ಸ್ ಇರಲಿಲ್ಲ. 2 holes ಮಾಡಿವಿ ಅಂದರೆ ಕೆರೆ ಮಾಡಿವಿ ಅಂದರೆ ಅಲ್ಲಿ ಅಲ್ಲಿ ಬೋರ್ವೆಲ್ ಇದಾವೆ ಸರ್, ಒಂದೊಂದು ಹೊಲದಲ್ಲಿ ಒಂದು 5-6 boreholes ಇದಾವೆ, 4-5 boreholes ಇದಾವೆ.
1: ಎಲ್ಲ ಹನಿ ನೀರಾವರಿ?
0: ಹಾಂ, ಎಲ್ಲ ಹನಿ ನೀರಾವರಿ. ಆ ಬೋರ್ವೆಲ್ ನಾವು ಅಲ್ಲಿ ಕೆರೆನೂ ಐತೆ, ಆ ಕೆರೆಯಲ್ಲಿ ಮಳೆ ನೀರು ಸಂಗ್ರಹ ಆಗ್ತದೆ, ಅಲ್ಲಿ ಮಳೆ ಇಲ್ಲ ಅಂದಾಗ ಆ ಬೋರ್ವೆಲ್ ನೀರು ಸ್ಟಾರ್ಟ್ ಮಾಡಿ ಆ ಕೆರೆಯಲ್ಲಿ ಹಾಕ್ತೀವಿ. ಕೆರೆ ಕಮ್ ಬಾವಿ ಅಂದರೆ ಕೆರೆಯಲ್ಲೇ ಬಾವಿ ಐತೆ, ಒಂದು ಸೆಂಟ್ರ್ ಬಾವಿ ಮಾಡಿದ್ವಿ. ಈಗ ಮಳೆ ಇಲ್ಲ ಅಂದಾಗ ಆ ಬಾವಿಗೆ ನೀರು ಹಾಕ್ತೀವಿ, ಮೋಟ್ರಿಂದ ಲಿಫ್ಟ್ ಮಾಡ್ತೀವಿ. ಮಳೆ ಬಂತು ಅದು ಬಾವಿ ಮುಚ್ಕೊಂಡೋಗಿರುತ್ತೆ, ಕೆರೆ ಆಗಿಬಿಟ್ಟಿರ್ತದೆ, ಅವೇ ನೀರು ಬಳಸ್ತೀವಿ.
1: ಮತ್ತೆ ಒಣ ಪ್ರದೇಶದಲ್ಲಿ ಎಷ್ಟು?
0: ಒಣ ಪ್ರದೇಶದಲ್ಲಿ ಸರ್ ತುಗರಿ ಮಾಡಿದ್ವಿ ಒಂದು 12 acres. ಅದ್ಮೇಲೆ
1: ಈ ವರ್ಷ ಬರಗಾಲ ಹೇಗಿದೆ?
0: ಬರಗಾಲ ಇದೆ ಸರ್, ಅಂದರೆ ನಾವು ನೀರಿರೋ ಕಡೆ ಡ್ರಿಪ್ ಮಾಡಿ ತುಗರಿಗೆ ಡ್ರಿಪ್ ಹಾಕಿ ನೀರು ಬಿಟ್ಟಿದ್ವಿ, ಹೂ ಬಿಟ್ಟಿದೆ, ಚೆನ್ನಾಗೈತೆ. ನೀರು ಒಂದು 7-8 acres ಡ್ರಿಪ್ ಮಾಡಿದ್ವಿ, ತುಗರಿ ಭಾಳ ಚೆನ್ನಾಗೈತೆ. ಉಳಿದಿರೋದು ಒಂದು 4 acres ನೀರಿರಲಿಲ್ಲ, ಅಷ್ಟು ಮೀಡಿಯಂ ಐತೆ, ಅದು ಸುಮಾರು ಐತೆ. ಹಂಗೆ ಎಲ್ಲಿ ನೀರಿನ ಅನುಕೂಲ ಐತೆ ಅಲ್ಲಿ ನಾವು 1 year ತರಕಾರಿ ಮಾಡಿದರೆ 1 year ತುಗರಿ ಮಾಡಿರ್ತೀವಿ.
1: ಬೆಳೆ ಪರಿವರ್ತನೆ
0: ಮಾಡಿದಂಗೆ ಆಗ್ತದೆ. ಹಂಗೆ ತೊಗರಿ ಹೂ ಬಿಟ್ಟಾಗ ನಾವು ಡ್ರಿಪ್ ಮಾಡಿ ಅದಕ್ಕೆ ನೀರು ಬಿಡ್ತೀವಿ, ಇಳುವರಿನೂ ಚೆನ್ನಾಗಿ ಬರುತ್ತೆ ಸರ್.
1: ಚೆನ್ನಾಗಿ ಬರುತ್ತೆ. ಮುಂದೆ ಏನಾದರೂ ಬೆಳೆ ಬದಲಾವಣೆಗಳು, ಹಣ್ಣಿಂದು ಜೊತೆಗೆ ಈ ಒಂದು ಕಲರ್ ಕ್ಯಾಪ್ಸಿಕಮ್ ಏನಾದರೂ ಒಂದು ಅಧಿಕ ಮೌಲ್ಯವತ್ತದಂಥದ್ದು ಏನಾದರೂ ಮುಂದಾಲೋಚನೆ ಏನು ನಿಮ್ಮ ಪ್ಲ್ಯಾನು?
0: ಮುಂದಿನ ದಿನಗಳಲ್ಲಿ ಏನಿಲ್ಲ ಸರ್, ಈಗ ಯಾವ್ದು ರೇಟ್ ಚೆನ್ನಾಗಿರುತ್ತಾ ಅದು ಈ ವರ್ಷ ರೇಟ್ ಚೆನ್ನಾಗೈತೆ ಅಂದರೆ ನೆಕ್ಸ್ಟ್ ಇಯರ್ ಅದಕ್ಕೆ ಹೋಗ್ಬಾರ್ದು ಸರ್, ಬೇರೆ ಬೆಳೆ ಮಾಡಬೇಕು. ಈಗ ಏನೈತೆ, ಈಗ ಟ್ರೆಂಡ್ ಹೆಂಗೈತೆ ಅಂದರೆ ರೈತರು ಹೆಂಗಾರ ಅಂದರೆ ಯಾವ್ದು ರೇಟ್ ಅದ ಅದರಿಂದ ಹೋಗ್ಬಿಡ್ತಾರೆ, ಅದನ್ನೇ ಎಲ್ಲರೂ ಮಾಡ್ತಾರೆ. ನಾವು ಅದು ಮಾಡಬಾರ್ದು. ಯಾವುದು ರೇಟ್ ಇಲ್ಲ ಅದನ್ನು ನೆಕ್ಸ್ಟ್ ಇಯರ್ ಮಾಡ್ಬೇಕು ಸರ್. ಈ ವರ್ಷ ಯಾವ ರೇಟ್ ಕಡಿಮೆ ಐತೆ ಅದು ಸ್ವಲ್ಪ ಜಾಸ್ತಿ ಮಾಡ್ಬೇಕು ಏರಿಯಾ. ಈ ವರ್ಷ ರೇಟ್ ಜಾಸ್ತಿ ಇರೋದು ಮುಂದಿನ ವರ್ಷ ಕಡಿಮೆ ಮಾಡ್ಬೇಕು ಏರಿಯಾ. ಹಂಗಾಗಿ ನಮ್ಗೆ ಸಕ್ಸಸ್ ಇದ್ದೇ ಇರುತ್ತೆ ಸರ್.
1: ಒಳ್ಳೆಯದು ಬಸವರಾಜ್ ಅವರೇ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಂಡ್ರಿ. ತಮ್ಮ ಒಂದು ಈ ಕೃಷಿ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಬಂದರೂ ಕೂಡ ತಮ್ಮ ಒಂದು ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಅವರ ಒಂದು ಪಿತಾರ್ಜಿತ ಆಸ್ತಿ 15 ಎಕರೆ ಬಂದದ್ದು ತಾವು ಬೆವರು ಸುರಿಸಿ ಕಷ್ಟಪಟ್ಟು ವೈಜ್ಞಾನಿಕ ಬೇಸಾಯ ಪದ್ಧತಿಗಳನ್ನು ಜೊತೆಗೆ ತಾವು ಇತರ ಸಾಮಾನ್ಯ ರೈತರು ಮಾಡದ ಹಾಗೆ ನಾವು ಬೇರೆ ಬೇರೆ ತರಕಾರಿಗಳನ್ನು ಬೆಳೆದು ಇತರ ರೈತರಿಗೆ ಮಾಹಿತಿ ಇತರ ರೈತರಿಗೆ ಮಾದರಿಯಾಗಿದ್ದೀರಿ. ಜೊತೆಗೆ ತಾವು ನಿಮಗೆ ಸಾಕಷ್ಟು ಪ್ರಶಸ್ತಿಗಳು

ಸನ್ಮಾನಗಳು ಗೌರವಗಳು ಸಿಕ್ಕಿದ್ದಾವೆ. ತಾವು ಬೆಳೆದ್ರ ಜೊತೆಗೆ ಒಂದು ನೂರಾರು ಕುಟುಂಬಗಳಿಗೆ ತಾವು ಆಶ್ರಯವನ್ನು ಕೊಟ್ಟಿದ್ದೀರಿ. ಇದೊಂದು ಬಹಳ ಖುಷಿಯ ಸಂಗತಿ. ತಾವು ಬೆಳೆಯೋದಷ್ಟೇ ಅಲ್ಲ, ಇನ್ನೊಬ್ಬರಿಗೆ ನಾವು ಆಶ್ರಯವನ್ನು ಕೊಡುವಂಥದ್ದಾಗಿರ್ಬೋದು, ಅವರಿಗೆ ಕೆಲಸವನ್ನು ಕೊಡುವಂಥದ್ದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಈ ಒಂದು ಕೃಷಿ ಬದುಕಿನಲ್ಲಿ ತಾವು ಸಾಕಷ್ಟು

0: ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಅವರಿಗೆ ಎಲ್ರಿಗೂ ಮತ್ತು ತಮಗೂ ಸರ್ ಎಲ್ರಿಗೂ ನಮಸ್ಕಾರ.
1: ಇದುವರೆಗೂ ರಾಯಚೂರು ತಾಲೂಕಿನ ಪಲ್ಗಂದೊಡ್ಡಿ ಗ್ರಾಮದ ಬಸವರಾಜ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ.
2: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-25% ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-73% ಮತ್ತು ಕನಿಷ್ಠ ಆರ್ದ್ರತೆ 52-53% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 10-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಮುಂದಿನ 24 ಗಂಟೆಗಳಲ್ಲಿ ಗುಡುಗು ಮಿಂಚು ಬಿರುಗಾಳಿ ಬಲವಾದ ಮೇಲ್ಮೈ ಗಾಳಿಯೊಂದಿಗೆ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಜಾನುವಾರುಗಳ ಪ್ರಾಣ ಹಾನಿಯಾಗಬಹುದು. ನಾಟಿ ಅಥವಾ ಬೆಳವಣಿಗೆ ಹಂತದ ಬೆಳೆಗಳು ಕಳಚಿ ಬೀಳುವ ಸಾಧ್ಯತೆ ಇರೋದ್ರಿಂದ ರೈತ ಬಾಂಧವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಡ್ಕೋಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳಗಳಲ್ಲಿ ಕಟ್ಟಬೇಕು. ಬೆಳೆಗಳಿಗೆ ಕೋಲು ಅಥವಾ ಹಗ್ಗದ ಸಹಾಯದಿಂದ ಆಧಾರ ನೀಡಬೇಕಾಗ್ತದೆ. ಇನ್ನು ಸದ್ಯ ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳೆ, ಸಾವೆ ಹಾಗೂ ಶೇಂಗಾ ಬಿತ್ತನೆಯನ್ನು ರೈತ ಬಾಂಧವರು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆ ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹೆಸರನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಅಣುಚಿವಿ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು, ಅಂತಂದರೆ 10:20:0 ಸಾರಜನಕ ರಂಜಕ ಪೊಟಾಷ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತನೆಯ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಕೊಡಬೇಕಾಗ್ತದೆ. ಇನ್ನು ಹೆಸರು ಬೆಳೆಯಲ್ಲಿ ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿ ಮಿಥಾಲಿನ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ಗಂಟಲುಬೇನೆ, ಪ್ರತಿ ವರ್ಷ ಈ ರೋಗ ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗಿರುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು.
1: ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ರಾಯಚೂರು ಜಿಲ್ಲೆಯ ರಾಯಚೂರು, ಮಾನ್ವಿ, ಲಿಂಗಸ್ಕೂರು ಹಾಗೂ ಸಿಂಧನೂರು ತಾಲೂಕುಗಳ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣಿ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಮೊದಲಿಗೆ ಮಾನ್ವಿ ತಾಲೂಕಿನ ಇಂದಿನ ಪೇಟೆ ಧಾರಣಿ ಹೀಗಿದೆ. ಸಜ್ಜೆ ಇತರೆ 2390 ರಿಂದ 2400 ರೂಪಾಯಿಗಳವರೆಗೆ. ಹೊಸ ಸೋನಾ ಮಸೂರಿ ಭತ್ತ 2400 ರಿಂದ 2420 ರೂಪಾಯಿಗಳವರೆಗೆ. ಹಳೆ ಸೋನಾ ಮಸೂರಿ ಭತ್ತ 2522

3,300 ರೂಪಾಯಿಗಳವರೆಗೆ. ಲಿಂಗಸ್ಕೂರು ತಾಲೂಕಿನ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ 2,295 ರಿಂದ 2,800 ರೂಪಾಯಿಗಳವರೆಗೆ. ಇನ್ನು ತೊಗರಿ 7,250 ರಿಂದ 7,800 ರೂಪಾಯಿಗಳವರೆಗೆ. ರಾಯಚೂರಿನ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ ಸ್ಥಳೀಯ 2,357 ರೂಪಾಯಿಗಳಿಂದ 2,357 ರೂಪಾಯಿಗಳು. ಜವರಿ ಕಡಲೆಕಾಳು 5,991 ರಿಂದ 6,036 ರೂಪಾಯಿಗಳವರೆಗೆ. ಅಲ್ಸಂದಿ ಕಾಫಿಯ 6,700 ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಬಿಳಿ ತೊಗರಿ 5,659 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ. ಕೆಂಪು ತೊಗರಿ ಗರಿಷ್ಠ ಕನಿಷ್ಠ 5,669 ರಿಂದ ಗರಿಷ್ಠ 7,339 ರೂಪಾಯಿಗಳು. ಇನ್ನು ಸಿಂಧನೂರು ತಾಲೂಕಿನ ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು ಅವರೇಜ್ 5,800 ರಿಂದ 6,100 ರೂಪಾಯಿಗಳು. ಭತ್ತ ಹೊಸದು 2,400 ರಿಂದ 2,700. ಸಬ್ಬಕ್ಕಿ 2,250 ರಿಂದ 2,250 ರೂಪಾಯಿಗಳು. ಇದುವರೆಗೂ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು, ಮಾನ್ವಿ, ಲಿಂಗಸ್ಕೂರು ಹಾಗೂ ಸಿಂಧನೂರು ತಾಲೂಕುಗಳ ಇಂದಿನ ಪೇಟೆ ಧಾರಣೆಯನ್ನು ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕೇಳಿದ್ರಿ.

0: ಇದುವರೆಗೂ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ. ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಗೀತೆಗಳು. ಅದಕ್ಕೂ ಮುಂಚೆ ಈ ಪ್ರಕಟಣೆ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೂ ಜನಪದ ಸಂಗೀತದಲ್ಲಿ ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಆಗ್ತಾ ಇದೆ. ಇನ್ನು ಮುಂದೆ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು, ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ, ಕಳೆದ ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ, ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380,00,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86,00,000 ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ 23% ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ಐಎನ್ಡಿಐ ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. ಐಎನ್ಡಿಐ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಎನ್ಎಸ್ಯುಐ ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು ಜೂನ್ 12ಕ್ಕೆ ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ ಶೇಕಡ 49.8% ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆ ಏರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ ಶೇಕಡ 23.2% ಮತಗಳೊಂದಿಗೆ 2ನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ ಶೇಕಡ 9.9% ಮತಗಳೊಂದಿಗೆ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಅರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಅರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ 3ನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಚಿತ್ರಗೀತೆಗಳು. ಮೊದಲಿಗೆ ಸ್ಪರ್ಶ ಚಿತ್ರದ ಗೀತೆ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಲೇಖನೆಯಿಂದ ಮೂಡಿಬಂದ ಗೀತೆಗೆ ಹಂಸಲೇಖ ಅವರ ಸಂಗೀತ ಇದೆ. ಅದಕ್ಕೂ ಮುಂಚೆ ಈ ಪ್ರಕಟಣೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಬನ್ನಿ ಒಂದ್ಸಲ ನೋಡಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗೀತ ಕಟ್ಟಿ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ, ಮೊಹಮ್ಮದ್ ಹಸಂ ಅವರ ಸಾಹಿತ್ಯ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಚಿತ್ರದ ಗೀತೆಯನ್ನು ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಸಂಗೀತ ಮತ್ತು ಸಾಹಿತ್ಯ ಕೆ ಕಲ್ಯಾಣ್.

0: ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ ಮನೆ ಮನೆಯಲ್ಲಿ.
2: ಏನ್ ಬಸಣ್ಣ, ಏನ್ ಎತ್ತಿಗಿತ್ತೆ ಎಲ್ಲ ಹಿಡ್ಕೊಂಡು ಕುಂಟಿ ಎಲ್ಲ ಹೊತ್ತುಗಂಡು ಹೆಗಲ ಮೇಲೆ ಭಾರಿ ಹೊಂಟಿದಲ್ಲಪ್ಪ.
3: ಹೌದಲ್ಲಮ್ಮ, ಮಳೆ ಬಂತು.
2: ಅಲ್ಲ ಬಿಡು, ಮತ್ತೆ ನೀವು ರೈತರಂದ್ರೆ ಮತ್ತೆ ಅದೇ ಇರ್ತದ ಬಿಡು. ಇಲ್ಲ ಅನ್ನಂಗಿಲ್ಲಾನು, ಈಗಂತೂ ಮುಂಗಾರು ಶುರು ಆಗ್ಬಿಟ್ಟದ. ಮಳೆ ಆದಂಗೆಲ್ಲ ನಿನಗ ಉತ್ಸಾಹ ಜಗ್ಗಿ
3: ಜಾಸ್ತಿ, ಕೆಲಸ ಜಾಸ್ತಿ ನೋಡಮ್ಮ. ಈಗ ಮೃಗಶಿರ ನಕ್ಷತ್ರದ ಮಳೆ ಆರಂಭ ಆಯ್ತು. ಇವತ್ತೈತೆ.
2: ಏನದಲ್ಲ ಬಸಣ್ಣ, ಈ ಮೃಗಶಿರ ನಕ್ಷತ್ರ ಇರ್ತದಲ್ಲ, ಇದು ಏನು ನಮ್ಮ ಬೇಸಿಗೆಯಿಂದ ನಮ್ಮ ಮಳೆಗಾಲಕ್ಕೆ ನಾವು ಕಾಲಿಡುವಂತದ್ದು.
3: ಬಿಸಿಲಿಗೆ ಸಾಕ್ ಸಾಕ್ ಸಾಕ್ ಆಗ್ಬಿಟ್ಟು ಈಗ ಮಳೆ ಪ್ರಾರಂಭ ಆಯ್ತು.
2: ಪ್ರಾರಂಭ ಆಗಿದೆ
3: ರೈತರಿಗೆ ಮಂದಹಾಸ. ಈಗ
2: ಎಲ್ಲಿ ಮಳೆ ಬೀಳ್ತದಲ್ಲ ಅವ್ರು ಏನು ಕುಣ್ಕತ ಹೋಗ್ತಾರ ಹೊಲಕ್ಕ.
3: ಹೌದು, ಮತ್ತೆ ಅದಕ್ಕೆ ಭಾರತದ ಒಂದು ಕೃಷಿ ಪದ್ಧತಿಯಲ್ಲಿ ಈ ಮೃಗಶಿರ ನಕ್ಷತ್ರ ಮಳೆ ಏನೈತಲ್ಲ ಬಹಳ ಮಾತು ಪಡ್ಕೊಂಡ ನೋಡಮ್ಮ. ಹಂಗಾಗಿ ಈಗ ರೈತರಿಗೆ ಕೃಷಿ ಚಟುವಟಿಕೆ ಆರಂಭ ಮಾಡ್ಲಿಕ್ಕೆ ಇದು ಒಂದು ಮುನ್ಸೂಚನೆ ಮಳೆ ಅಂತ. ಹಂಗಾಗಿ ನಾವೆಲ್ಲ ಈಗ ಎಲ್ಲ ರೆಡಿ ಮಾಡ್ಕೊಂಡಿವಿ. ಹೊಲಕ್ ಹೋಗಿ ಬಿತ್ತದಿ ಗಿತ್ತದ ಈ ರೈತರೆಲ್ಲ ರೆಡಿ ಮಾಡ್ಕೊಂಡಾರ. ಮಳೆ ಕೂಡ ಚಲೋ ಬಿದ್ದದ ಈಗ. ಹಂಗಾಗಿ ನೋಡಮ್ಮ, ಮೃಗಶಿರ ನಕ್ಷತ್ರ ಮಳೆ ಅದರ ಲಕ್ಷಣಗಳ ಬಗ್ಗೆ ನಿನಗೆ ಗೊತ್ತದ. ಕೃಷಿ ಆರಂಭ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೃಗಶಿರ ಮಳೆ ಆಗಮದೊಂದಿಗೆ ಈ ನೈಋತ್ಯ ಮುಂಗಾರು ಮಳೆಗಳು ಏನಾಗ್ತಾವಲ್ಲ ಪ್ರಾರಂಭ ಆಗ್ತಾವ.
2: ಹೌದು,
3: ಈಗ ಈ ಹದವಾದ ಮಳೆಯಲ್ಲಿ ರೈತರು ಏನ್ ಮಾಡ್ತಾರ, ಭೂಮಿ ಎಲ್ಲ ಹದಗೊಳಿಸ್ತಾರ, ಹದಗೊಳಿಸ್ಕೊಂಡಿರ್ತಾರ.
2: ಮಳೆ ಬೀಳೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಕೂತು ಬಿಟ್ಟಿರ್ತಾರ. ಈಗ ಒಂದು ಯಾವ್ದಾದ್ರು ಬೋರ್ಡ್ ಎಕ್ಸಾಮ್ ಬರೀಲಿಕ್ಕೋ ಯಾವ್ದಕ್ಕಾದ್ರು ಒಬ್ಬ ವಿದ್ಯಾರ್ಥಿ ತಯಾರು ಮಾಡ್ಕೊಂಡಿರ್ತಾನ ಅಂತ ತಿಳ್ಕೊ.
3: ಹೌದು,
2: ಮನಸ್ಥಿತಿ ಹೆಂಗಿರ್ತದ ಹೇಳಿ ನೀನ್? ಹಂಗಿರ್ತದ ನಮ್ ರೈತರದು.
3: ರೈತರು ಎಲ್ಲ ರೆಡಿ ಮಾಡ್ಕೊಂಡು
2: ಕಾತರದಿಂದ ಚಡಪಡಿಸ್ತಿರ್ತಾರ. ನಿಮ್ಮ ಭೂಮಿ ಸರಿಯಾಗಿ ಹದವಾಗಿ ಹಸಿ ಆಯ್ತಾ, ಬಿತ್ತಲಿಕ್ಕೆ ಓಟ ಅವಾಗ ಈಗ ಎರಡ ಎತ್ತ ಇಟ್ಕೊಂಡಿರ್ತಾರ ಅಂತ ತಿಳ್ಕೊ. ಇನ್ನ ಬಗ್ಲನ್ ಹೊಲ್ದತ್ತ ಅದನ್ನು ಎರಡ ಎತ್ತ ಕೃಷಿ ಇತ್ತ ಅಂತ ತಿಳ್ಕೊ. ಬಿತ್ತನೆ ಮಾಡ್ಬೇಕಾದ್ರೆ ಹಸಿ ಆರದ್ರಲ್ಲೇ ಬಿತ್ತನೆ ಮಾಡ್ಬೇಕು ಅವರು. ಹಂಗಾಗಿ ಈ ತಾತಗ ಸಹಾಯ ಮಾಡ್ತಾನ, ಆ ತೀತಕ್ ಸಹಾಯ ಮಾಡ್ತಾನ ಬಿತ್ತನೆ ಮಾಡ್ಲಿಕ್ಕೆ. ಹಿಂಗ ಒಬ್ಬೊಬ್ಬರದು ಕೋಆಪರೇಷನ್ ಹಿಂಗಿರ್ತದ.
3: ಈಗ ಹುಲ್ಲಾಗಿರ್ಬೋದು, ಈ ಮಳೆ ಬಂದ ತಕ್ಷಣ ಹೆಂಗ
2: ಚಿಗುರುತ್ತದಾಗ. ಈಗ ನಮ್ ಮನೆಯೊಳಗೆ ನೀನು ಕುಂಡ್ಲದೊಳಗ ಒಂದಷ್ಟು ಗಿಡ ಹಾಕೊಂಡ್ ಅಂತ ತಿಳ್ಕೊ. ಬ್ಯಾಸಿಗೆ ಒಳಗ ನೀನ್ ಎಷ್ಟು ನೀರು ತಂಪಿರೋ ಅವು ಈ ಮಳೆಗೆ ಹಿಂಗ ಚಿಗುರ್ತಾವಲ್ಲ, ಹಂಗ ನಾವ್ ಹಾಕೋ ನೀರಿಗೆ ಚಿಗುರಲ್ಲ. ಅಂದ್ರೆ ನೋಡ್ರಿ, ನಮ್ಮ ಮಳೆಗೂ ನಮ್ಮ ಮಣ್ಣಿಗೂ ಆ ಸಸಿಗಳಿಗೂ ಹೆಂಗ ಅವಿನಾಭಾವ ಸಂಬಂಧ ಅದ ಅಂತ ನೋಡಿ.
3: ನೋಡಮ್ಮ, ತಂಪು ಪ್ರಾರಂಭ ಆಯ್ತು. ಮೃಗಶಿರ ನಕ್ಷತ್ರ ಬಂದ ತಕ್ಷಣನೇ ನಮಗೆ ತಂಪು ಅನ್ನುವಂತ ಒಂದು ಹದವಾದ ಒಂದು ತಂಪು ನಮಗೆ ಪ್ರಾರಂಭ ಆಯ್ತು.
2: ಅನುಭವಕ್ಕೆ
3: ಬಂದ್ಬಿಡ್ತದೆ, ಏನಪ್ಪ ಇಷ್ಟು ಬಿಸಿಲಿತ್ತು ಇಷ್ಟು ಶೆಕೆ. ಅದೇ ಪ್ರಕೃತಿಯ ಒಂದು ಮಹಿಮೆ. ಹೌದಲ್ಲ, ರೈತರಿಗೆ ಇವತ್ತು ಬಹಳ ಖುಷಿ ಕೊಡ್ತಕ್ಕಂಥ ದಿನ. ಹಂಗಾಗಿ ರೈತರು ಇನ್ ಮೇಲೆ ಬಿತ್ತಾಗ ಪ್ರಾರಂಭ ಮಾಡ್ತಾರ. ತಿಮ್ಮಪ್ಪ ಬಂದಿದ್ದ, ತಿಮ್ಮಪ್ಪ ಕೇಳಿದ್ ಏನಪ್ಪ ಹೊಲ್ದಾಗ ಏನನ್ನ ಹಾಕಿದ್ದೆ ಮತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದಿಲ್ಲ ಅಂತ ಕೇಳಿದೆ. ಬರಕತ್ತೆ ನೋಡಲ್ಲಿ
2: ಏನ್ ಬಿತ್ಬೇಕಂತ ಮಾಡಿದಿ?
4: ಇಷ್ಟು ದಿನ ಬೇಸಿಗೆ ಕಾಲ ಇತ್ತು, ಎಲ್ಲ ಹದ ಮಾಡ್ಕೊಂಡಿದ್ವಿ. ಈಗ ಇವಾಗ ಮಳೆ ಬಂದದ, ಎಲ್ಲ ಕಡೆ ತಂಪಾಗಿದೆ. ಈಗ ನಮ್ಗೆ ಮಳೆ ಬಂದ್ರೇನೆ ನಮ್ಗೆ ಒಂದು ಖುಷಿ. ಈಗ ಬೀಜ ಯಾವ ಬಿತ್ತಬೇಕನ್ನೋದೇ ನಮ್ಗೊಂದು ಕಾಡುವಂತ ಪ್ರಶ್ನೆ ಆಗಿದೆ.
2: ಅಲ್ಲ ನೋಡು ತಿಮ್ಮಪ್ಪ, ಈಗ ನೀನು ಹತ್ತಿ ಬೀಜ ಬಿತ್ತುತ್ತಿದ್ದೆ, ಚೀಪಾಗ ಸಿಗ್ತಾವ ಕಡಿಮೆ ಬೆಲೆಗೆ ಅಂತ ಹೇಳಿ ತಗೊಂಬಂದು ಯಾವ್ದೋ ಒಂದು ಬೀಜ ಬಿತ್ತಬೇಡ. ಎಲ್ಲಿ ಅಥೆಂಟಿಕ್ ಆಗಿ ಹೇಳಿರ್ತಾರ ಕೃಷಿ ಇಲಾಖೆಯವರು ಅಲ್ಲಿ ತಗೊಂಬರ್ಬೇಕು, ಅದಕ್ಕೆ ರೆಸಿಪ್ಟ್ ತಗೊಂಬಂದಿರ್ಬೇಕು, ಆಮೇಲೆ ಅದನ್ನ ಯಾವ ತರ ಬಿತ್ತಬೇಕು ಅಂತ ಅವ್ರು ಹೇಳಿರ್ತಾರ ಅದೇ ತರ ಬಿತ್ತಬೇಕು. ಆ ರೆಸಿಪ್ಟ್ ಅನ್ನ ನೀವು ಇಟ್ಕೋಬೇಕು ನಿಮ್ ಬೆಳೆ ಬೆಳೆವರೆಗೂ. ಎಲ್ಲೂ ಬೀಜ ತಗೊಂಬಂದಿರ್ತಿದ್ದೆ ನೀನು, ಅಕಸ್ಮಾತ್ ಅದೇನಾದ್ರೂ ಸರಿಯಾಗಿ ಬೆಳೆ ಬರ್ಲಿಲ್ಲ ಅಂತ ತಿಳ್ಕೊ, ನೀನ್ ಆಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಇವೆಲ್ಲ ಮುಂಜಾಗ್ರತೆಯನ್ನ ನೀವು ಮಾಡ್ಬೇಕಪ್ಪ ತಿಮ್ಮಪ್ಪ.
4: ಅಷ್ಟೇ ಮಾಡಮ್ ರೀ ಅಕ್ಕವ್ರೆ, ನಮ್ಗೆ
2: ಕೃಷಿ ಕೇಂದ್ರಗಳಿರ್ತಾವಲ್ಲ ಅಲ್ಲಿ ಹೋಗ್ಬೇಕು, ಸ್ವಲ್ಪ ಅವ್ರನ್ನ ಸಂಪರ್ಕ ಮಾಡ್ಬೇಕು, ವಿಷಯ ತಿಳ್ಕೊಬೇಕು, ಏನೇನು ಬೀಜಗಳನ್ನ ಹಾಕ್ಬಹುದು, ಏನೇನು ಬೆಳೆಗಳು ಬಂದಾಗ ಏನಾದ್ರು ತೊಂದರೆ ಆದ್ರೆ, ಯಾವ ಹುಳಗಳು ಏನಾದ್ರು ಬಂದ್ರೆ ಯಾವ ತರದ ಅದಕ್ಕೆ ಔಷಧಗಳನ್ನ ಹೊಡಿಬೇಕು, ಅವನ್ನೆಲ್ಲ ಅವ್ರನ್ನ ಕೇಳಿ ಮಾಡ್ಬೇಕು. ನೀವು ಆತ ಹೊಡೆದ ಈತ ಹೊಡೆದ ಅಂತ ನೀವು ಏನೋ ಒಂದು ನಿಮ್ಮ ಸ್ವಂತಿಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಈಗ ಅಷ್ಟು ಸರಿಯಾಗಿ ಬೆಳೆ ಬರೋದಿಲ್ಲ. ಆಮೇಲೆ ಹೌದಿಲ್ಲ
3: ಆಕಾಶವಾಣಿ
2: ಕಾರ್ಯಕ್ರಮಗಳನ್ನ
3: ಕೇಳಬೇಕಂದ್ರೆ ರೈತರ ಸಲಹೆಗಳು ಕೊಡ್ತಾರ, ಆಮೇಲೆ ಕೃಷಿ ರಂಗದಲ್ಲಿ ವಿಜ್ಞಾನಿಗಳು ಬರ್ತಾರ, ಯಾವ ಬೆಳೆನ ಬಿತ್ತಿದ್ರೆ ಒಳ್ಳೇದು, ಹೆಂಗ್ ಬಿತ್ತಬೇಕು, ಯಾವ ಬೀಜ ಬಿತ್ತಬೇಕು, ಮತ್ತೆ ಯಾವ ಕಂಪನಿ ಒಳ್ಳೇದಿರ್ತದ ಅಂತ ಹೇಳಿ ಒಳ್ಳೆ ಮಾಹಿತಿ ಕೊಡ್ತಾರೆ.
2: ಪ್ರತಿದಿನ ಸಂಜೆ 6:50 ಕಾರ್ಯಕ್ರಮ ಇರ್ತದ. ಪ್ರಸ್ತುತವಾಗಿ

0: ರೈತರಿಗೆ ಏನು ವಿಷಯಗಳ ಅವಶ್ಯಕತೆ ಅನ್ನುವ ಅದನ್ನ ಆಧಾರವಾಗಿಟ್ಕೊಂಡು ಕಾರ್ಯಕ್ರಮಗಳನ್ನ ಬಿತ್ತರ ಮಾಡ್ತಿರ್ತಾರ. ಕೆಲವೊಂದ್ಸಲ ಫೋನ್ ಇನ್ ಕಾರ್ಯಕ್ರಮನೂ ಇರ್ತಾವ, ಇಂತಹದನ್ನೆಲ್ಲ ಕೇಳ್ಬೇಕು. ನಿಮ್ಮದು ಏನಾದ್ರು ಪ್ರಶ್ನೆಗಳಿದ್ರು ಫೋನ್ ನಲ್ಲಿ ಕೇಳ್ಬೇಕು.
1: ಪ್ರತಿದಿನ ರೇಡಿಯೋ ಕೇಳ್ತೀವ್ರಿ,
0: ಅದ್ರ ಪ್ರಯೋಜನ ಪಡ್ಕೋಬೇಕು. ಬರೀ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ಬಿಟ್ಟು ತಣ್ಣಗೆ ನಿನಗೇನ್ ಬೇಕು ಅದನ್ನ ಮಾಡಬಾರ್ದು. ನಿಮ್ಮ ಹೊಲಕ್ಕೆ ನೀವು ಬಿತ್ತುವಂತ ಬೀಜಗಳಿಗೆ ಎಲ್ಲದಕ್ಕೂ ಏನೇನು ಪ್ರಯೋಜನ ಆಗ್ತದೆ ಅದನ್ನೆಲ್ಲ ಮಾಡ್ಕೋಬೇಕು ನೀವು. ಇಷ್ಟನ್ನ ನಾವು ಹೇಳ್ಬೋದು.
2: ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡ್ಬೇಕು, ಮಾಹಿತಿಗೂ ಸಿಗ್ತಾವ. ಈಗ ಹೊಲದಲ್ಲಿ ನಿನ್ನೆ ಹತ್ತಿ ಬಿತ್ತಿದೆ, ಹತ್ತಿಗೆ ಸಂಬಂಧಪಟ್ಟಂತೆ ಯಾವ ಹತ್ತಿ ಬಿತ್ತಿದ್ರೆ ಒಳ್ಳೇದು, ಯಾವ ಬೀಜ ಬಿತ್ತಿದ್ರೆ ಒಳ್ಳೇದು,
0: ಭೂಮಿಗೆ ಮಣ್ಣಿನ ಮಾದರಿಗೆ ಅನುಗುಣವಾಗಿ ನಿನಗೆ ಯಾವ ಬೀಜ ಸೂಕ್ತ ಆಗ್ತದೆ ಅನ್ನುವಂತ ಮಾಹಿತಿ ಕೊಡ್ತಾರ. ವಿಜ್ಞಾನಿಗಳ ಹತ್ರ ತೋರಿಸ್ಬೇಕು. ನಿಮ್ಮ ಮಣ್ಣನ್ನ ತಗೊಂಡ್ ಹೋಗಿ ಅಂದ್ರೆ ಜೆಡ್ ಆಕಾರದೊಳಗೆ ಮಣ್ಣನ್ನ ನಾಲ್ಕು ಐದು ಮೂಲೆಗಳಲ್ಲಿ ತಗೊಂಬರ್ರಿ ಅಂತ ಹೇಳ್ತಾರ. ಅವ್ರಿಗೆ ಮಣ್ಣನ್ನ ಒಯ್ದು ನಿಮಗೆ ಸೂಕ್ತವಾದ ಬೀಜ ಯಾವುದು, ಇದೆಲ್ಲ ಯಾವ್ಯಾವ್ದನ್ನು ಬಿತ್ತಬಹುದು, ಅವನ್ನೆಲ್ಲನು ಅವರ ಮಾಹಿತಿಯನ್ನು ಪಡೆದು ನೀವು ಬಿತ್ತಬೇಕು. ನೋಡು ಬಸಣ್ಣ, ಈಗ ಇನ್ನೂ ಒಂದು ವಿಷಯಪ್ಪ ನನಗೆ ಏನಂತ ಹೇಳಿದ್ರೆ, ಈ ಮೃಗಶಿರ ನಕ್ಷತ್ರದ ಮಳೆ ಬಂತು, ನಾನು ಬಹಳ ಹದ ಇರ್ತದ, ಅವತ್ ನಾ ಬಿತ್ತಬೇಕು ಏನು ಹೇಳಿದೆ ನೀನು.
3: ಮೃಗಶಿರ ಮಳೆ ನಕ್ಷತ್ರ ತಂದು
0: ಅವತ್ ನಾವೇನ್ ಮಾಡ್ತೀವಿ, ಮನೆಯಾಗ ಬೆಲ್ಲ ಕೊಟ್ಟಿ ಅದ್ರೊಳಗೆ ಸ್ವಲ್ಪ ಹಿಂಗಿಟ್ಟು ಮನೆಯಾಗಿನ ಮಂದಿಗೆಲ್ಲ ಕೊಡ್ತೀವಿ. ಯಾಕಂದ್ರೆ ಈ ಉಷ್ಣ ವಾತಾವರಣದಿಂದ ತಂಪಿನ ವಾತಾವರಣ ಚೇಂಜ್ ಆಗ್ತದೆ ನಮ್ಮ ದೇಹದ ಪ್ರಕೃತಿ ಮೇಲೆ, ಈ ಕಫದಂತಹ ತೊಂದರೆಗಳು ಮುಂದೆ ಬರಬಾರದು ಅನ್ನೋ ಕಾರಣಕ್ಕೆ
3: ಮೃಗಶಿರ ಮಳೆ ನಕ್ಷತ್ರ
0: ದಿನದಿಂದ ಏನ್ ಮಾಡ್ತೀವಿ, ಅವತ್ತು ಇಂಗು ಬೆಲ್ಲ ತಗೋತೀವಿ. ಆಮೇಲೆ ಇನ್ನು ಕೆಲವರು ಈ ಆಯುರ್ವೇದ ತಜ್ಞರು ಇರ್ತಾರಲ್ಲ, ಪಾರಂಪರಿಕವಾಗಿ ಬಂದಂತವ್ರು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಅವರು ಅನೇಕ ಗಿಡಮೂಲಿಕೆಗಳನ್ನ ವರ್ಷ ಪೂರ್ತಿ ಅವರು ಸಂಗ್ರಹಣೆ ಮಾಡಿರ್ತಾರೆ. ಈ ಗಿಡಮೂಲಿಕೆಗಳು ಏನಿರ್ತಾವಲ್ಲ ಅವನ್ನೆಲ್ಲ, ಅಂದ್ರೆ ಮನುಷ್ಯನ ಆರೋಗ್ಯಕ್ಕೆ ಸೂಕ್ತವಾಗುವಂತವನ್ನ ತಂದು ಅವರು ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಅವತ್ತಿನ ದಿನ ಕೆಲವೊಂದು ಔಷಧೋಪಚಾರವನ್ನ ಮಾಡ್ತಾರೆ, ಅದು ಎಲ್ಲಾರು ತಗೊಂಡ್ರೆ ಒಳ್ಳೇದು ಅನ್ನುವಂತ ಉದ್ದೇಶವನ್ನ ಹೇಳ್ತಾರೆ ನೋಡಪ್ಪ ಅವರು.
2: ದೇಹದ ಪ್ರಕೃತಿ ಬದಲಾವಣೆ ಆಗ್ತದೆ, ಬಿಸಿಲಿನಿಂದ ನಾವು ತಂಪಿಗೆ ಬಂದು ಬಿಡ್ತೀವಿ ಮಳೆಗೆ, ಆವಾಗ ದಮ್ಮು ಅಸ್ತಮ ಈ ತರ ಒಂದು
0: ಶ್ವಾಸಕ್ಕೆ ಸಂಬಂಧಪಟ್ಟಂತ
2: ತೊಂದರೆಗಳು ಹೆಚ್ಚಾಗುವಂತ ಒಂದು ಸಮಯ ಇದು. ಹಂಗಾಗಿ ಈ ವೈದ್ಯರು, ಆಯುರ್ವೇದ ವೈದ್ಯರು ಮತ್ತೆ ಪಾರಂಪರಿಕ ವೈದ್ಯರು ಏನ್ ಮಾಡ್ತಾರೆ ಅಂದ್ರೆ, ಜನಗಳಿಗೆ ಈ ಔಷಧಿಗಳನ್ನು ಕೊಡುವಂತ ಒಂದು ಪರಂಪರೆ ಹಾಕೊಂಡ್ರ ಈಗಲೂ ಹಾಕುವಂತ. ನಮ್ಮ ಜಿಲ್ಲೆಯಲ್ಲಿ ಸಿಂಧನೂರಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಕೊಡ್ತಾರೆ, ಉಚಿತವಾದ ಒಂದು ಆಯುರ್ವೇದ ಔಷಧಿಯನ್ನು ಕೊಡ್ತಾರೆ. ಅದ್ರ ಮೂಲಕ ಜನಗಳು ಅದ್ರ ಲಾಭ ಕೂಡ ಪಡ್ಕೋಬಹುದು ಅಂತೇಳಿ ವೈದ್ಯರು ಹೇಳ್ತಾರೆ. ನೋಡಮ್ಮ, ನಾನು ಕೇಳಿದ್ದೆ, ಯಾರೋ ಸಿಂಧನೂರಲ್ಲಿ ಒಳ್ಳೆ ಒಂದು ಆಯುರ್ವೇದ ಪರಂಪರೆ ಇರ್ತಕ್ಕಂಥ ವೈದ್ಯರು ಅವ್ರು ಕೊಡ್ತಾರ ಈ ತರ ಅಂತ ಕೇಳಿನಿ.
0: ಔಷಧೋಪಚಾರ
2: ಮತ್ತೆ ನಮ್ಮ ರಾಯಚೂರಲ್ಲಿ ಕೂಡ ಕೊಡ್ತಾರೆ. ಕೆಲವರು ಅದನ್ನು ಉಪಯೋಗ ಮಾಡಿಕೊಂಡು ದೇಹದ ಪ್ರಕೃತಿ ನಮಗೆ ಏನಾದರೂ ಸಮಸ್ಯೆ ಇದ್ರೆ ಅಥವಾ ಅಸ್ತಮ ದಮ್ಮು ಅಥವಾ ಬೇರೆ ಬೇರೆ ರೀತಿಯ ಲಂಗ್ಸ್ ಸಮಸ್ಯೆ ಅಂತೀವಲ್ಲ, ಅದು ಉಸಿರಾಟದ ಸಮಸ್ಯೆಗಳಿದ್ದರೆ ಆ ಒಂದು ಔಷಧಿಗಳನ್ನು ತೊಗೊಂಡು ಅದನ್ನು ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಾರ. ನೋಡಮ್ಮ, ಅದು ಏನಿರಲಿ, ನೀನು ಹೇಳೋದಲ್ಲ ಈ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ಮೃಗಶಿರ ನಕ್ಷತ್ರ ಬಂತು, ಮಳೆಗಳು ಪ್ರಾರಂಭ ಆಗ್ತದೆ,
0: ಮಳೆಗಾಲ ಪ್ರಾರಂಭ ಆಯ್ತು, ಮುಂಗಾರು ಪ್ರಾರಂಭ ಆಯ್ತು,
2: ಪ್ರಾರಂಭ ಆಗ್ತದೆ. ಈಗ ರೈತರ ಎಲ್ಲ ರೈತರು ಖುಷಿಯಿಂದ ಹೋಗ್ತದೆ. ಈಗ ಎಲ್ಲ ರೈತರೆಲ್ಲ ಹೊಲಗಳಲ್ಲೇ ಇರ್ತಾರ, ಖುಷಿಯಾಗಿ ಬಿತ್ತನೆಯಲ್ಲಿ ತೊಡಗಿಸ್ಕೊಂಡಿರ್ತಾರ. ಬಟ್ ಮಳೆ ಚಲೋ ಬರಬೇಕಂತ ಅನಿಸ್ತದೆ ನಮ್ಮ ಈ ಸರ್ತಿ, ಏನಾದರೂ ಮಳೆಗುನ ಅದು
0: ಚೆನ್ನಾಗಿ ಬಂದ್ಬಿಟ್ರೆ
2: ಬಂದ್ಬಿಟ್ರೆ ಎಲ್ಲ ರೈತರು ಪಾರಾಗ್ಬಿಡ್ತಾರೆ. ರೈತರು ಚಲೋ ಇತ್ತಂದ್ರೆ ದೇಶ ಚಲೋ ಇರ್ತದೆ.
0: ಯಾಕಂದ್ರೆ ಹೆಚ್ಚು ನಮ್ಮ ದೇಶದೊಳಗ ಕೃಷಿಯನ್ನು ಅವಲಂಬಿತ ಮಂದಿನೇ 70% ಇದಾರಂತ ಹೇಳ್ತೀವಿ ನಾವು. ಅಂತದ್ರಲ್ಲಿ ಅವರ ಒಂದು ಆರ್ಥಿಕ ಮಟ್ಟ ಚೆನ್ನಾಗಿತ್ತು, ಅವರ ಮಳೆ ಬೆಳೆ ಎಲ್ಲ ಚೆನ್ನಾಗಾಯ್ತು ಅವ್ರಿಗೆ, ಅಂದ್ರೆ ಒಂದು ದೇಶದ ಅಭಿವೃದ್ಧಿ ಒಂದು ಅರ್ಧ ಅಭಿವೃದ್ಧಿ ಅದ್ರ ಮೇಲೆ ಡಿಪೆಂಡ್ ಆಗ್ಯದ ಅಂತಾನೆ ಹೇಳ್ಬೋದು.
2: ನಮ್ಮ ಕೃಷಿ ಬಗ್ಗೆ ಮಾತಾಡ್ತಾ ನನಗನ್ನಿಸ್ತದೋ, ನಾವು ಎಲ್ಲ ಸಕಲ ಜೀವರಾಶಿಗಳು ಎಲ್ಲಾ ಜೀವರಾಶಿಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ಯದ ಹೇಳು?
0: ನೀರಿನ ಮೇಲೆ
2: ಡಿಪೆಂಡ್ ಆಗ್ತದೆ. ನೀರಿಲ್ಲ ಅಂದ್ರೆ ಯಾವ ಜೀವರಾಶಿಗಳು ಭೂಮಿ ಮೇಲೆ ಉಳ್ಳಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ, ನೀರೇ ಬೇಕು ಕುಡಿಯಕ್ಕೆ.
0: ನೀನು ನೀರಿನ ಬಗ್ಗೆ ಯಾಕೆ ಹೇಳಿಕ್ ಹೊರಟಿದೆ ಅಂತ ನನಗೆ ಗೊತ್ತಾಯ್ತು.
2: ಗೊತ್ತಾಯ್ತು,
0: ವಿಶ್ವ ಸಾಗರ ದಿನ 8ನೇ ತಾರೀಕು ಅದ. ಅದ್ರ ಸಲುವಾಗಿ ನೀರಿಗೆ ಹೋದ ಈಗ
2: ನೋಡಿಲ್ಲ ನಿನ್ಗ ಅರ್ಥ ಆಗ್ಯದ. ನೀವು ನಮ್ಮ ದೇಹ ಹೆಂಗಾದ ಅಂದ್ರೆ 70% ನೀರು ದೇಹದಲ್ಲಿ ಇರ್ತದೆ.
0: ಅದು ಹೆಂಗೆ ಅಂತ ಹೇಳಿದ್ರೆ ನೋಡಿ ಎಷ್ಟು ವಿಚಿತ್ರ ನೋಡಿ ಬಸಣ್ಣ, ನಮ್ಮ ದೇಶದ 70% ಜನ ನಾವು ಕೃಷಿಯನ್ನ ಅವಲಂಬನೆ ಮಾಡ್ಯಾರ ಅಂತ ಹೇಳ್ತೀವಿ. ನಮ್ಮ ದೇಹದ 70% ನೀರಿನಿಂದ
2: ಹಂಗ ಈ ಭೂಮಿ ಕೂಡ 70% ನೀರಿನಿಂದ ಆವರಿಸಿದ. ನಮಗೆ 30% ಮಾತ್ರ ಭೂಮಿ ಇರೋದು, ಎಲ್ಲವೂ ಸಮುದ್ರಗಳು ನೀರು ತುಂಬಿಕೊಂಡು ಬಿಟ್ಟಿದೆ. ಆ ಒಂದು ಪ್ರಕೃತಿನಿಂದಲೇ ಈ ಭೂಮಿ ನಮ್ಮ ಮನುಷ್ಯನ ದೇಹ ಕೂಡ ಆಗ್ಯದ ಅಂತ ಎಲ್ಲರೂ ಹೇಳ್ತಾರೆ. ಹಂಗ
0: ಭೂಮಿ ಮೇಲಿನ ಅರ್ಧಕ್ಕಿಂತ ಹೆಚ್ಚಿನ ಆಮ್ಲಜನಕವನ್ನ ಸಾಗರಗಳು ಉತ್ಪಾದನೆ ಮಾಡ್ತಾವಂತ. ಬಹಳಷ್ಟು ಜನ ಈ ಸಮುದ್ರದ ಸುತ್ತಮುತ್ತ ಇರೋರು ಮೀನುಗಾರಿಕೆ ಮಾಡ್ತಾರ, ಅರ್ಧ ಜನ ಅದ್ರ ಮೇಲೆ ಅವಲಂಬನೆ ಆಗ್ಯಾರಂತ ನೋಡಪ್ಪ. ಎಲ್ಲದಕ್ಕೂ ಒಂದು ಮೂಲ ಹೇಳ್ತೀವಿ ನಾವು, ಏನಂದ್ರೆ ಪ್ಲಾಸ್ಟಿಕ್ ಬಳಕೆ, ಇದು ನಮ್ಮ ವಾತಾವರಣಕ್ಕೆ ಹಾನಿ ಇದೆ, ನಮ್ಮ ನೀರಿನ ಮೂಲಗಳಿಗೆ ಹಾನಿ ಇದೆ ಅಂತೆಲ್ಲ ಹೇಳ್ತೀವಿ ನಾವು. ಈ ಪ್ಲಾಸ್ಟಿಕ್ ಬಳಕೆ ಸಹಿತ ನಮ್ಮ ಜಲಚರ ಪ್ರಾಣಿಗಳಿಗೆ, ಅಂದ್ರೆ ಸಾಗರದಲ್ಲಿರುವಂತಹ ಜಲಚರ ಪ್ರಾಣಿಗಳಿಗೆ ಒಂದು ಆಪತ್ತು ತರ್ತಾವ ಅನ್ನುವಂತ ವಿಷಯ.
2: ಹೌದು, ನಾವು ಎಲ್ಲ ನ್ಯೂಸ್ ಗಳಲ್ಲಿ ನೋಡಿರ್ತೀವಿ, ಕೇಳಿರ್ತೀವಿ ಎಷ್ಟು ಪ್ಲಾಸ್ಟಿಕ್ ಸಮುದ್ರ ಸೇರ್ಯದ ಅಂದ್ರೆ ಲೆಕ್ಕಕ್ಕಿಲ್ಲ ಅಂತ. ಎಷ್ಟೋ ಸಾವಿರಾರು ಟನ್ಗಳಷ್ಟು ಪ್ಲಾಸ್ಟಿಕ್ ಸಮುದ್ರ ಸೇರ್ಬಿಟ್ಟದ.
0: ಹೌದು,
2: ಈಗ ಸಾಗರದಲ್ಲಿರ್ತಕ್ಕಂಥ ಎಲ್ಲ ಜಲಚರಗಳು ಈ ಪ್ಲಾಸ್ಟಿಕ್ ಅನ್ನು ಸೇವನೆ ಮಾಡಿ ಪ್ಲಾಸ್ಟಿಕ್ನಿಂದ ಸಾಕಷ್ಟು ತೊಂದರೆಗಳು ಅನುಭವಿಸಿ ಸಾವನ್ನಪ್ಪತಕ್ಕಂಥದ್ದು. ಇನ್ನೂ ಯಾವುದೋ ತಿಮಿಂಗಲಗಳು ಕೂಡ ಪ್ಲಾಸ್ಟಿಕ್ ಸೇವನೆ ಮಾಡಿ ಸತ್ತಿರ್ತಕ್ಕಂಥದ್ದು ಉದಾಹರಣೆಗಳು ಇದಾವಂತ ನಾನು ಕೇಳಿದ್ದೆ ನೋಡ. ಪ್ರಕೃತಿಯ ನಿಯಮದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಜೀವಿಸುವಂಥ ಹಕ್ಕು ಇರ್ತದೆ. ಅಂಥದ್ದನ್ನು ನಾವು ಮನುಷ್ಯರಾಗಿ ಪ್ಲಾಸ್ಟಿಕ್ ಬಳಸಿ ಬಳಸಿ ಬಳಸಿ ಭೂಮಿನ ಹಾಳು ಮಾಡಕತ್ತೀವಲ್ಲ ಅಂತ ನನಗೆ ಒಂದೊಂದು ಸಲ ಆಲೋಚನೆ ಬರಕತ್ತೆ.
0: ಕೆಲವರಿಗೆ ಹೆಲ್ಪಿಂಗ್ ನೇಚರ್ ಇರುವಂಥದ್ದನ್ನು ನೋಡ್ತೀವಲ್ಲ ನಾವು, ಅಂಥಲ್ಲಿ ಏನಾಗ್ತದೆ ಎಷ್ಟೋ ಹಾವುಗಳಿಗೆ ಕುತ್ತಿಗೆಗೆ ಪ್ಲಾಸ್ಟಿಕ್ ಸುತ್ತಕೊಂಡಿರೋದನ್ನ,
2: ಹಸುಗಳು ಪ್ಲಾಸ್ಟಿಕ್ ತಿಂದು ಸತ್ತಿರ್ತಕ್ಕಂಥದ್ದು ನ್ಯೂಸ್ ಅಲ್ಲಿ ಕೂಡ ಕೇಳಿವಿ. ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಪರಿಸರ ಅಧಿಕಾರಿಗಳು ಬಂದು ಮೊನ್ನೆ ಬಂದಿದ್ರು, ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ರಾಯಚೂರಿನಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಸ್ತಾರಂತ.
0: ಬೇರೆ
2: ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ನಾವು ನೀರಿನ ಒಂದು ಪೌಚ್ಗಳಂತೀವಲ್ಲ
0: ಪ್ಲಾಸ್ಟಿಕ್
2: ಬ್ಯಾನ್ ಮಾಡ್ರಿ ಗೌರ್ಮೆಂಟ್, ಆದರೂ ರಾಯಚೂರಿಗೆ ಸಿಗ್ತಾವೆ.
0: ಹಂಗೆ ನಮ್ಮ ಮಹಾನಗರ ಪಾಲಿಕೆಯವರು ಏನ್ ಮಾಡ್ಯಾರ ಮತ್ತೆ ನೋಡು, ಈ ವಿಷಯ ನಾವು ಪ್ರತಿ ಸಲ ಹೇಳ್ತೀವಿ, ಕೆಲವರು ಕೇಳೋದ್ರಿಗೆ ಅನಿಸ್ತದೆ ಹೇಳಿ ವಿಷಯ ಹೇಳ್ತಾರಲ್ಲ ಇವರು ಅಂತ ಹೇಳಂದು, ಈ ಕಸದ ವಿಲೇವಾರಿ ಮಾಡುವಾಗ ಏನು ಹಸಿ ತ್ಯಾಜ್ಯವನ್ನ ಬೇರೆ ಮಾಡ್ರಿ,
2: ಒಣ
0: ತ್ಯಾಜ್ಯವನ್ನ ಬೇರೆ ಮಾಡ್ರಿ, ಈ ನೈರ್ಮಲ್ಯ ತ್ಯಾಜ್ಯ ಅಂತ ಹೇಳ್ತಾರೆ, ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇವೆಲ್ಲ ಇರ್ತಾವಲ್ಲ ಅವು ನೈರ್ಮಲ್ಯ ತ್ಯಾಜ್ಯ, ಅದನ್ನ ಬೇರೆ ಮಾಡಿ ರೆಡ್ ಬಾಕ್ಸ್ ಅಲ್ಲಿ ಇಡಿ, ರೆಡ್ ಕವರ್ ನಲ್ಲಿ ಇಡಿ, ಯಾಕಂದ್ರೆ ಇಲ್ಲ ಇಂಟು ಮಾರ್ಕ್ ಹಾಕೊಡಿ ಅಂತ ಹೇಳಿದ್ ನಾನು, ಅದು ಒಂದ್ ಎಲ್ಲ ಸೇರಿ ಒಂದು ಗುಡ್ಡೆ ಹಾಕಿ ಅತ್ಲಾಗುತ್ತೆ, ಬಿಸಾಕ್ಬಿಟ್ಟು ಅಂದ್ರೆ ಕೆಲಸ ಮುಗಿತು ಅಂತ ಮಾಡ್ಬೇಡ್ರಿ. ವಿಶೇಷ ಕಾಳಜಿ ವಹಿಸ್ಬೇಕು, ಯಾವ್ದಂದ್ರೆ ಈ ನೀಡಲ್ಗಳಿರ್ತವೆ, ಬಲ್ಬ್ಗಳಿರ್ತವೆ, ಗ್ಲಾಸ್ಗಳಿರ್ತವೆ, ಇವನ್ನೆಲ್ಲ ಬೇರೆ ಮಾಡಿ ಕೊಡಿ, ಅವನ್ನ ಮರು ಬಳಕೆ ಮಾಡ್ತಾರೆ ಅನ್ನುವಂತ ಒಂದು ವಿಷಯವನ್ನ ಮಹಾನಗರ ಪಾಲಿಕೆಯವರು ಹೇಳ್ಯಾರ. ಇದಕ್ಕೇನಾದ್ರು ಮೀರಿ ನೀವೇನಾದ್ರು ಎಲ್ಲ ಸೇರಿಸಿ ಕೊಟ್ರೆ ಅಂದ್ರೆ ನಿಮ್ಗೆ ದಂಡ ಹಾಕ್ತಿವಿ ಅಂತಾನು ಹೇಳ್ಯಾರಪ್ಪ ಬಸಣ್ಣ.
2: ಅಂದ್ರೆ ಜನಗಳು ಬಹಳ ಹುಷಾರಿದ್ದಾರೆ ರಾಯಚೂರು ಜನಗಳು, ದಂಡ ಹಾಕೋದೆ ಬೇಡ, ಏನ್ ಅವ್ರ ಕಸನೆ ಕೊಡೋದು ಬೇಡ ಅವ್ರಿಗೆ ಅಂತ ಹೇಳಿ ತಗೊಂಡು ಹೋಗಿ ಎಲ್ಲ
0: ಗೊತ್ತಾಗ್ಲಾರ್ದಂಗ ಹಾಕಿ
2: ಬಂದ್ಬಿಡ್ತಾರೆ.
0: ನಮ್ಮ ನಗರ ಸುಂದರ ನಗರ ಹಾಗಂದ್ರೆ ಹೆಂಗಾಗ್ತದೆ ಬಸಣ್ಣ?
2: ಹೌದು ನೋಡಮ್ಮ, ನಮ್ಮ ಆರೋಗ್ಯ ನಮ್ಮ ಕೈಗೆ ಐತೆ ಅಂತ ದೊಡ್ಡವ್ರು ಹೇಳ. ಈಗ ನಮ್ಮ ಆರೋಗ್ಯ ನಮ್ಮ ಕೈಗೈತೆ, ನಮ್ಮ ಪರಿಸರ ನಮ್ಮ ಕೈಗೈತೆ, ನಮ್ಮ ಸುತ್ತಮುತ್ತಲ ಪರಿಸರ ಎಷ್ಟು ಚೆನ್ನಾಗಿರ್ತದ ಅಷ್ಟು ನಮ್ಮ ಆರೋಗ್ಯ ನಾವು ಚೆನ್ನಾಗಿರ್ತೀವಿ ಅಂತ ಇಷ್ಟು ಸರಳವಾಗಿ ಇರ್ತಕ್ಕಂಥದ್ದು. ಇನ್ನು ಸಾಗರ ಬಗ್ಗೆ ಹೇಳಿದೆ, ಸಾಗರಕ್ಕೆ 2 ಲಕ್ಷ ಟನ್ಗಳು ಸಾಗರಕ್ಕೆ ಸೇರ್ತಾವಂತ,
0: ಅದು ದೊಡ್ಡ ಪ್ರಮಾಣದ ನಮ್ಮೂರಾಗಿನ ಬಾವಿ ಅಲ್ಲ, ನಮ್ಮೂರಾಗಿನ ಕೆರೆಯಲ್ಲ.
2: ಸಮುದ್ರ ನೋಡಕ್ ಹೋಗ್ತಾರ, ಸಮುದ್ರದಲ್ಲಿ ಈಜಾಡಕ್ ಹೋಗ್ತಾರ, ಪ್ಲಾಸ್ಟಿಕ್ ಅಲ್ಲಿ ಹಾಕ್ತಾರ, ಪ್ಲಾಸ್ಟಿಕ್ ಚೀಲಗಳು, ಪ್ಲಾಸ್ಟಿಕ್ ಬಾಟ್ಲುಗಳು ಎಲ್ಲಿ ಬೇಕಲ್ಲಿ ಎಸೆದು ಬಂದ್ಬಿಡ್ತಾರ. ಇದ್ರ ಬಗ್ಗೆ ಪ್ರಜ್ಞೆ ಬೇಕಾಗಲ್ಲ. ಈಗ ಸಾಗರಗಳಲ್ಲಿ ಮತ್ತೆ ಸಮುದ್ರ ಪಾತೀರದಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಏನೆಲ್ಲ ಇರ್ತಾವ, ಅಲ್ಲಿ ಕಾರ್ಯಕ್ರಮಗಳು ಮಾಡ್ತಾರ. ಅಲ್ಲಿ ಕಾರ್ಯಕ್ರಮಗಳು ಮಾಡಿ ಏನು ಮಾಡ್ತಾರೆ, ಪ್ಲಾಸ್ಟಿಕ್ನ ಬಳಸಿ ಬಳಸಿ ನೀರನ್ನ ಬಾಟ್ಲುಗಳನ್ನ ಬಳಸಿ ಬಳಸಿ ಬಳಸಿ ಗುಡ್ಡೆ ಗುಡ್ಡೆ ಅದು ಎಲ್ಲ ಎಲ್ಲಿ ಹೋಗ್ತದ, ಸಮುದ್ರಕ್ಕೆ ಹೋಗ್ತವ. ನಿಸರ್ಗ ಹೆಂಗಾಯ್ತು ಅಂದ್ರೆ ಆ ನಿಸರ್ಗ ವಿರುದ್ಧವಾಗಿ ನಾವು ಕೆಲಸ ಮಾಡಕತ್ತೀವಿ. ಹಂಗಾಗಿ ನಾವೆಲ್ಲ ಅನುಭವಿಸಕತ್ತೀವಿ. ಈಗ ಎಲ್ಲ ಮನುಷ್ಯ
0: ಅನೇಕ
2: ಓದಾಡ್ತೀವಿ, ತಾನಷ್ಟೇ ರೋಗ ಹಚ್ಕೊಳ್ತಾ ಇಲ್ಲ, ಎಲ್ಲ ಜೀವಿಗಳಿಗೆ ಎಲ್ಲ ಪ್ರಾಣಿಗಳಿಗೆ ರೋಗ ಹಚ್ಚಿಬಿಡಕತ್ತೀವಿ. ಅದಕ್ಕೆ ಮನುಷ್ಯ ಸ್ವಲ್ಪ ಇವೆಲ್ಲ ಆಲೋಚನೆ ಮಾಡ್ಬೇಕಲ್ಲ. ಈ ಎಲ್ಲ ವ್ಯಾಪಾರ ಆಗ್ಬಿಟ್ಟದ, ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಇದನ್ನ ಮಾಡ್ಬೇಡ್ರಿ, ಈ ಸ್ಥಳದಲ್ಲಿ ಒಳ್ಳೇದಲ್ಲ ಅಂತ ಏನು ಬ್ಯಾನ್ ಮಾಡ್ತಿರಲ್ಲ, ಆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಹೋಟ್ಲುಗಳಿಗೆ ಪರ್ಮಿಷನ್ ಕೊಟ್ಟಿರ್ತಾರ, ಹೋಟ್ಲುಗಳಲ್ಲಿ ಇವೆಲ್ಲವೂ ಜಾಸ್ತಿ ಅದೇನಂತಾರ ವ್ಯಾಪಾರೀಕರಣ ಮಾಡ್ಕೊಂಡು ಹಿಂಗೆ ನಡೆದದ
0: ನೋಡು. ಈಗ ಯಾವುದೇ ವಿಚಾರಗಳನ್ನ ನಮ್ಮ ಯಾವುದೇ ಕೆಲಸಗಳನ್ನ ಕೃತಕ ಬುದ್ಧಿಮತ್ತೆಯಿಂದ ಮಾಡಿಸಬಹುದು
2: ಅನ್ನೋದಮ್ಮ.
0: ಈಗ ಕೃತಕ ಬುದ್ಧಿಮತ್ತೆಯನ್ನ ಇನ್ನ ಕೆಲವೇ ವರ್ಷಗಳಲ್ಲಿ ನಮ್ಮ ದೇಶ ಪೂರ್ತಿ ಎಲ್ಲ ರಂಗದಲ್ಲಿ ತಗೋಬೇಕು ಅನ್ನುವಂಥದ್ದು ಮುಂಚೂಣಿಯೊಳಗೆ ಕೂತ್ ಬಿಟ್ಟದೆ. ಈಗ ಇನ್ನು ಕೆಲವು ವರ್ಷದೊಳಗೆ ಎಲ್ಲದ್ರೊಳಗೆ 2022 ಏನೋ ಬಹಳ ಇದರದ್ದು ಮಾತುಗಳನ್ನ ನಾವು ಬಹಳ ಕೇಳಲಿಕ್ಕೆ, ಯಂತ್ರಗಳು ಮತ್ತು ಕಂಪ್ಯೂಟರ್ಗಳಿಗೆ ಮಾನವರಂತೆ ಯೋಚಿಸುವ, ಕಲಿಯುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ನೀಡುವ ತಂತ್ರಜ್ಞಾನ ಇದು ಕೃತಕ ಬುದ್ಧಿಮತ್ತೆ. ಗಣಿತ ಮತ್ತು ಕಂಪ್ಯೂಟರ್ ವಿಜ್ಞಾನದ ಒಂದು ಪ್ರಮುಖ ಇದು ಭಾಗ. ಇದು ಮನುಷ್ಯನ ದೈಹಿಕ ಮತ್ತು ಬೌದ್ಧಿಕ ಕಾರ್ಯಗಳನ್ನು ತಂತ್ರಜ್ಞಾನ ಸಹಾಯದಿಂದ ಚಿತ್ರಗಳ ಮೂಲಕ ಮಾಡಿಸ್ತದೆ ನೋಡಪ್ಪ ಇದು. ಮತ್ತೆ ದತ್ತಾಂಶವನ್ನ ವಿಶ್ಲೇಷಿಸಿ, ಅಂದ್ರೆ ನಾವು ಏನು ಡಾಟಾ ಕೊಡ್ತೀವಿ ಅದಕ್ಕೆ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಅದರಿಂದ ಕಲ್ತ್ಕೊಂಡು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ ನೋಡಪ್ಪ.
2: ನನಗೆ ಇದು ಬೇಕು ಅಂತ ನಿನ್ ಕೇಳ
0: ಇನ್ಪುಟ್ ಕೊಡ್ಬೇಕು, ಅದಕ್ಕೆ ಕೊಟ್ಟಾಗ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಅದ ತಗೊಂಡು ಆಮೇಲೆ ಮಾನವ

0: ಅಂತೆ ವರ್ತನೆ ಮಾಡ್ತದ.
1: ಮ್ಯಾರೇಜ್ ಡೇ
0: ಸಂಗ್ರಹಣೆ ಮಾಡ್ಬೇಕು ಮೊದಲು,
1: ಕುಟುಂಬದ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ಬಿಟ್ರೆ ಎಲ್ಲ ಕೊಟ್ಬಿಡ್ತದ.
0: ಹಂಗೆ ಅಂದ್ರೆ ನಾನು ಮೊದಲು ಅದಕ್ಕೆ ಇನ್ಪುಟ್ ಕೊಟ್ಟಿರ್ಬೇಕು, ಅದಕ್ಕೆ ಡಾಟಾ ಹಾಕಿರ್ಬೇಕು ಅದಕ್ಕೆ. ಆದ್ರೆ ಈಗ ನೀನ್ ಹೆಂಗ್ ಯೋಚನೆ ಮಾಡ್ತಿದ್ದಲ್ಲ, ಇದು ಸರಿ ಇದು ತಪ್ಪು, ಸರಿ ಇದೆ
1: ಮಾಡ್ಬೇಕು,
0: ಯಾರು ಒಂದ್ ಏನೋ ಹೇಳಿದ್ರು ಅದನ್ನ ಇದು ಸರಿನಾ ತಪ್ಪು ಅಂತ ಯೋಚನೆ ಮಾಡ್ತಿದ್ರ. ಈ ಬುದ್ಧಿ ನಮ್ಮ ಕೃತಕ ಬುದ್ಧಿ ಮತ್ತೆ ಇಲ್ಲ.
1: ಏನಕ್ಕೂ ಅದರಲ್ಲಿ ಸೇರಿಸಿರ್ತೀವಿ ಅದನ್ನು ವಿಶ್ಲೇಷಣೆ ಮಾಡಿ ಮತ್ತೆ ನಮಗೆ ಕೊಡ್ತಕ್ಕಂಥದ್ದು ಅದು ಕೃತಕ ಬುದ್ಧಿ. ಮತ್ತೆ ನೋಡಮ್ಮ, ಈಗ ಅದೇನು ಅದರಿಂದ ಜಾಸ್ತಿ ಕೆಲಸಗಳು ಹೋಗ್ತಾವ, ಆಮೇಲೆ ಸಾಕಷ್ಟು ಇಂಜಿನಿಯರ್ಗಳು ಕೆಲಸ ಕಳ್ಕೊಳ್ತಾರ.
0: ಕಾಗ್ನಿಜೆಂಟ್ ಕಂಪನಿ ಅನ್ನೋದು ಇವೆಲ್ಲ ಒಂದು ದೊಡ್ಡ ವರದಿನೇ ಮಾಡ್ಯಾವ ಕಂಪನಿ ಒಳಗ. ಇವಾಗ ಎಷ್ಟೋ ಜನ ಇದು ಏನು ಕೆಲಸದಿಂದ ತೆಗೆದು ಹಾಕ್ಬಿಟ್ಟಾರ ಈಗ ಅದ್ರ ಉಪಯೋಗ ಮಾಡಿಕೊಂಡು. ಆದ್ರೆ ಕಾಸ್ಟ್ಲಿ ಆಗ್ತದೆ ಅನ್ನುವಂತ ಒಂದು ಅದರ ಉಪಯೋಗ ಮಾಡೋದ್ರಿಂದ ಕೆಲವೊಂದು ಈ ನಮ್ಮ ಇಂಜಿನಿಯರ್ಗಳು ಮಾಡುವಂತ ಕೆಲಸವನ್ನ ಇದು ಮಾಡಿತು ಅದು ಮಾಡ್ತು ಅಂತಂದ್ರೆ ನಮ್ಮ ಹ್ಯೂಮನ್ ರಿಸೋರ್ಸ್ ಏನಿದೆಯಲ್ಲ ಅದಕ್ಕಿಂತ ಇದು ಕಾಸ್ಟ್ಲಿ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯನೂ ಅದ ನೋಡಪ್ಪ. ಅದ್ರದ್ದು ಒಂದು ವರದಿನೇ ಅದ ನೋಡಪ್ಪ. ಈಗ ಎಲ್ಲಿವರೆಗೂ ಬಂದದ ಅಂದ್ರೆ ಅದು ಈ ಪ್ಲಂಬರ್ ಕೆಲಸದವರೆಗೂ ಕೃತಕ ಬುದ್ಧಿಯನ್ನ ಉಪಯೋಗ
1: ಮಾಡ್ಕೋಬಹುದು.
0: ಅಲ್ಲೂ ಸಹಿತ ಉಪಯೋಗ ಮಾಡಬಹುದು. ಒಂದು ನಿಮ್ಮ ಮನೆಯೊಳಗ ಪ್ಲಂಬರ್ ಕಲ್ಸಿದ ಏನೋ ಒಂದು ಪ್ರಾಬ್ಲಮ್ ಆಯ್ತು ಪ್ಲಂಬರ್ ಕಲ್ಸಿದೆ ಅಂದ್ರೆ ಅದು ಎಲ್ಲಿ ಮೂಲದಿಂದ ಎಲ್ಲಿ ಬಂತು ಎಲ್ಲಿ ಹಾಕಿರಿ ಅದು ಯಾವ ಕಡೆ ನೀರಿಂದ ಆ ಕಡೆ ಏನ್ ಪಾಸ್ ಆಯ್ತು ಎಲ್ಲ ಒಂದ್ ಕಡೆ ವಿಶ್ಲೇಷಣೆ ಮಾಡಿ ಅದ್ರ ಪ್ರಾಬ್ಲಮ್ ಏನಿದೆ ಅಂತ ಕರೆಕ್ಟ್ ಆಗಿ ಜಸ್ಟಿಫೈ ಮಾಡ್ತಾನೆ ಪ್ಲಂಬರ್ ಆದತ್ತ. ಅಲ್ಲಿವರೆಗೂ ನಮ್ಮ ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗ ಮಾಡಬಹುದು ಅನ್ನುವಂತ ಒಂದು ನಿರ್ಧಾರ ಅದ ನೋಡಪ್ಪ.
1: ನೋಡಮ್ಮ, ಈಗ ಅದೇನು ಎಐ ಚಾಟ್ GPT ಸಾವಿರ ಕೃತಕ ಬುದ್ಧಿ ಮತ್ತು ಯುಗ ಆರಂಭ ಆಯ್ತು ಅಂತ ನೀವು ಹೇಳಿದಲ್ಲ, ಈಗ ನಾವು ಎಐಯಲ್ಲಿ ಏನಾದರೂ ನಾವು ಟೈಪ್ ಮಾಡಿ ಹೇಳ್ಬಿಟ್ಟ ಸಾಕು ಎಲ್ಲ ಮಾಹಿತಿ ಕೊಟ್ಬಿಡ್ತದೆ.
0: ಹೌದು, ಆ ಕೆಲ್ಸಕ್ಕೆ ಸಹಿತ ಕೂತು ಬರುವಂತ ಚಾನ್ಸ್ಗಳವ ಅಂತ ಕಂಪನಿಗಳು ಒಂದು ವಿಶ್ಲೇಷಣೆ ಮಾಡಿದವಲ್ಲ ಅದನ್ನು ಹೇಳಿಕತ್ತವ. ಈಗ
1: ಮನುಷ್ಯ ಇಷ್ಟೆಲ್ಲ ಬದಲಾವಣೆಗಳಾಗ್ತವ, ಆದರೆ ಮನುಷ್ಯನ ಒಂದು ಕೆಲಸ ಕಡಿಮೆ ಆಗ್ತದೆ, ಮನುಷ್ಯನ ಬುದ್ಧಿ ಮತ್ತೆ ಅಂತೆಲ್ಲ ಆಲೋಚನೆ ಕ್ರಮಗಳು ಕಡಿಮೆ ಆಗ್ತವೆ. ಮುಂದೆ ಇಷ್ಟು ದಿನ ಮನುಷ್ಯ ಆಲೋಚನೆ ಮಾಡ್ತಿದ್ದ ಎಲ್ಲವೂ ಕಂಪ್ಯೂಟರ್ ಕೊಡ್ತಾ ಇದೆ ನಮಗೆ. ಈಗ ನಾವು ಆಲೋಚನೆ ಮಾಡುವಂಥ ಕೆಲಸ ಕೂಡ ಕಡಿಮೆ ಆಗ್ತದೆ, ಮನುಷ್ಯರು ಆಲೋಚನೆ ಮಾಡೋದು ಕಡಿಮೆ ಆಗ್ಬಿಡ್ತದೆ. ಬರೋಬರುತ್ತಾ ಮನುಷ್ಯ ಏನಾಗ್ತಾನಂದರೆ ಎಲ್ಲವೂ ಯಂತ್ರಗಳು ಎಲ್ಲವೂ ಕಂಪ್ಯೂಟರ್ಗಳು ಮಾಡುವಂಥ ಸಂದರ್ಭದಾಗ ನೀವು ನೋಡು, ಎಕ್ಸಾಂಪಲ್ಲು ನೀನು ಲೆಕ್ಕ ಮಾಡ್ಕೊಂತ ಕುಂತಿರ್ತಿದ್ದೆ ಅವಾಗ, ಲೆಕ್ಕ ಮಾಡ್ದ ನಾವು ಕೈಲೇ ಲೆಕ್ಕ ಮಾಡ್ತಿದ್ವಿ. ಈಗ ಏನು
0: ಕ್ಯಾಲ್ಕುಲೇಟರ್
1: ಬಂತು, ಕ್ಯಾಲ್ಕುಲೇಟರ್ ಬಂದ್ಮೇಲೆ ಅದನ್ನ ನಾವು ಆಲೋಚನೆ ಮಾಡಂಗಿಲ್ಲ.
0: ಕ್ಯಾಲ್ಕುಲೇಟರ್ ಕಂಪ್ಯೂಟರ್ ಇಟ್ಕೊಂಡು
1: ಕೂತ್ಬಿಡ್ತಾರೆ. ಅಷ್ಟು ಆ ಮಟ್ಟಕ್ಕೆ ಹೋಗ್ಬಿಟ್ಟಿವಿ, ಏನ್ ಮಾಡಕ್ ಆಗಲ್ಲ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ, ನಾವು ಆಲೋಚನೆ ಮಾಡಂಗಿಲ್ಲ, ಅದನ್ನ ಮರ್ತು ಬಿಡ್ತೀವಿ. ಹಂಗ ಮುಂದ ನಾವು ಏನು ಮಾಡಬೇಕಾಗಿತ್ತು ಅದನ್ನೆಲ್ಲವೂ ಕೂಡ ಆಲೋಚನೆ ಮಾಡ್ತಕ್ಕಂಥ ವ್ಯವಧಾನ ನಮಗೂ ಕಡಿಮೆ ಆಗ್ತದೆ, ಎಲ್ಲವೂ ಅವೇ ಮಾಡ್ತಾವಂತ. ಮನುಷ್ಯನ ಆಲೋಚನೆ ಕ್ರಮ ಕಡಿಮೆ ಆಗ್ತದೆ, ಬುದ್ಧಿಮತ್ತೆ ಕಡಿಮೆ ಆಗ್ತದೆ, ಇನ್ನೆಲ್ಲ ಕಂಪ್ಯೂಟರ್ಗಳೇ ಮಾಡಿಬಿಡ್ತಾವ. ಈಗ ಮಾನಸಿಕ ಶ್ರಮ ಕಡಿಮೆ ಆಗಲಿಕ್ಕೆ ಎಐ ಅಂತ ಬಂದವು. ಈ ಎಐ ಬಂದ್ರೆ ಮಾನಸಿಕ ಶ್ರಮ ಏನು ಕಡಿಮೆ ಆಗ್ಬಿಡ್ತದೆ. ಈಗ ದೇಹ ಮತ್ತು ಮನಸ್ಸು ಮಾಡುವಂತ ಕೆಲಸಗಳು ಕಡಿಮೆ ಆಗ್ಬಿಟ್ರೆ ಮನುಷ್ಯದ ಏನು ಕೆಲಸ?
0: ಏನು ಕೆಲಸ ಇಲ್ಲ,
1: ಏನು ಕೆಲಸ ಇಲ್ಲ. ಮನುಷ್ಯ ಅದೇನು ದೇಹಕ್ಕೆ ಕೆಲಸ ಇಲ್ಲ, ಮನಸ್ಸಿಗೆ ಕೆಲಸ ಇಲ್ಲ, ಅಂದ್ಮೇಲೆ ಬಿಡ್ತಾರ ಅಂತಾರಲ್ಲ, ಹಂಗಾಗ್ತದೆ
0: ಪರಿಸ್ಥಿತಿ ಅಂತ. ಮನುಷ್ಯನ ವಿನಾಶದ ಕಾಲಗಳು ಬರ್ತಾ ಇದಾವೇನೋ ಅಂತ ಅನ್ಸ್ಬಿಡ್ತದೆ ಇವೆಲ್ಲ ನೋಡಿದಾಗ.
1: ಹೌದೌದು,
2: ಭಾರತ 5 ಸುದರ್ಶನ ಚಕ್ರ ಖರೀದಿಸುವ ಸಂಬಂಧ ರಷ್ಯಾದ ಜೊತೆಗೆ 2018 ಒಪ್ಪಂದವನ್ನು ಮಾಡಿಕೊಂಡಿತ್ತು. ಅದರ ಪರಿಣಾಮವಾಗಿ ಈಗ ರಷ್ಯಾ ನಿರ್ಮಿತ S-400 Triumph ಅಂದರೆ ಸುದರ್ಶನ ಚಕ್ರ ವಾಯು ರಕ್ಷಣಾ ವ್ಯವಸ್ಥೆಯ 4th Squadron ಭಾರತ ತಲುಪದ ಅಂಥೇಳಿ ರಕ್ಷಣಾ ಮೂಲಗಳು ಉಲ್ಲೇಖನ ANI ಸುದ್ದಿಸಂಸ್ಥೆ ವರದಿ ಮಾಡಿದೆ ನೋಡಪ್ಪ. ಇದು ದೇಶದ ದೀರ್ಘವ್ಯಾಪ್ತಿಯ ವೈಮಾನಿಕ ರಕ್ಷಣಾ ಸಾಮರ್ಥ್ಯಕ್ಕೆ ಭಾರಿ ಬಲನ ತುಂಬಿದೆ. ಕ್ಷಿಪಣಿ, ಡ್ರೋನ್ ಸೇರಿದಂತೆ ಇತರೆ ಬಗೆಯ ವಾಯುದಾಳಿಯನ್ನು ತಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಅತ್ಯಾಧುನಿಕ 4th Sudarshan Chakra ವಾಯು ರಕ್ಷಣಾ ವ್ಯವಸ್ಥೆಯು ರಷ್ಯಾದಿಂದ ಭಾರತಕ್ಕೆ ಕೆಲವು ದಿನಗಳ ಹಿಂದೆ ಬಂದಿಳಿದ ನೋಡಪ್ಪ. ಶೀಘ್ರದಲ್ಲೇ ಅದನ್ನು ಆಯಕಟ್ಟಿನ ಗಡಿ ಭಾಗದೊಳಗೆ ನಿಯೋಜಿಸ್ತಾರ ಅಂತ ವರದಿ ಮಾಡಿದೆ. 4 ಸುದರ್ಶನ ಚಕ್ರಗಳು ಅಂತ ಹೇಳಿದೆ ನಾನು. ಇದರೊಳಗೆ ಮೊದಲ 3 ಸುದರ್ಶನ ಚಕ್ರಗಳು ನಿಗದಿತ ಅವಧಿಯೊಳಗೆ ಭಾರತದ ಕೈ ಸೇರಿದವು. ಆದರೆ ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮ ಆಗಿ ಬಾಕಿ ಉಳಿದ 2 ಸುದರ್ಶನ ಚಕ್ರಗಳ ಪೂರೈಕೆಯಲ್ಲಿ ವಿಳಂಬ ಆಗಿತ್ತು. ಈಗ ಇನ್ನೂ ಒಂದು ಹೇಳಿದ ಹಾಗೆ ರಷ್ಯಾ ನಿರ್ಮಿತ S-400 Triumph ಅಂದರೆ ಸುದರ್ಶನ ಚಕ್ರ ವಾಯು ರಕ್ಷಣಾ ವ್ಯವಸ್ಥೆಯೊಳಗೆ ಬಂದು ಸೇರ್ಪಡೆ ಆಗ್ಯದ ನೋಡಪ್ಪ.
1: ನೋಡಮ್ಮ, ಹಿಂಗೆ ಮಾತಾಡ್ತಾ ಕುಂತ್ರೆ ಬಹಳ ಮಾತಾಡ್ತೀವಿ, ನನಗೆ ಕೆಲಸ ಅದ, ಹೊಲಕ್ ಹೋಗ್ತೀನಿ.
0: ಹೋಗ್ಬೇಕಂತ ಯೋಚನೆ ಮಾಡಿದೆಲ್ಲ ಬಸಣ್ಣ.
1: ಮತ್ತೆ
0: ಈಗ ಇದು ನಿನ್ನ ಸ್ವಂತಕ್ಕೆ, ಇದು ಕೃತಕ ಬುದ್ಧಿ ಮತ್ತೆ ಅಲ್ಲ. ಇದು ಹೊಲಕ್ ಹೋಗ್ಬೇಕು ಅನ್ನೋದು
1: ಬಿತ್ತೋದು ಕೃತಕ.

0: ಈ ಎ ಐ ಅಂತಂತೀರಿ, ನಮ್ಗೆ ಅದು ಯಾವುದು ಗೊತ್ತಾಗೋದಿಲ್ಲ. ದನ ಕಾಯೋದು, ಹೊಲಕ್ಕೆ ಹೋಗಿದ್ದೇನು, ದನಕ್ಕೆ ನೀರು ಕುಡಿಸೋದು, ಬೀಜ ಬಿತ್ತೋದು, ಅಷ್ಟು ಬಿಟ್ರೆ ನಮ್ಗೆ ಹೊರಗಿನ ಪ್ರಪಂಚ ಏನು ಗೊತ್ತಾಗ್ತದೆ ರೀ ಅಕ್ಕ ಅವರೇ?
1: ಏನಿಲ್ಲಪ್ಪ ತಿಮ್ಮಪ್ಪ, ನೀನು ಬೀಜ ಬಿತ್ತಿ ನೀನು ಬೆಳೆಯೋದ್ರಿಂದ ನಾವು ಊಟ ಮಾಡ್ತೀವಿ ತಿಮ್ಮಪ್ಪ. ಹಂಗಾಗಿ ನಿನ್ನ ಕೆಲಸನೇ ಬಹಳ ಇಂಪಾರ್ಟೆಂಟ್ ಈಗ. ಯಾಕಂದ್ರೆ ನಮ್ಮ ಕೆಲಸ ಬಿಟ್ಟರೆ ನಮ್ಗೆ ನಡೀತದೆ, ನಮ್ಮ ಕೆಲಸ ಇರೋದ್ರೆ ಪ್ರಾಬ್ಲಮ್ ಇಲ್ಲ, ಉಪವಾಸ ಕೊಡ್ಬೇಕಾಗ್ತದೆ. ಆಮೇಲೆ
2: ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಅಂತಾರಲ್ಲ, ಕೋಟಿ ವಿದ್ಯೆಗಳು ಇರಬಹುದು, ಬಟ್ ಮೇಟಿ ವಿದ್ಯೆ ಏನೈತಿಲ್ಲ. ಅದು ದೊಡ್ಡ ಕೃಷಿ ವಿದ್ಯೆ, ಬಹಳ ದೊಡ್ಡ ವಿದ್ಯೆ, ಎಲ್ರಿಗೂ
1: ಅನ್ನದಾತನ ವಿದ್ಯೆ.
2: ಹಂಗಾಗಿ ನೋಡಪ್ಪ, ನೀನು ಸುಮ್ಮನೆ ಕುಂತಿ ಯಾಕಂದ್ರೆ ಏನೇನು ಮಾತಾಡಕತ್ತಾರ ಇವ್ರು ಅಂತೇಳಿ ಕುಂತಿ. ನಿನಗೂ ಗೊತ್ತದ ಕೆಲವು ವಿಷಯಗಳು ಗೊತ್ತಾವ, ನೀನು ಮಾತಾಡಲಿಲ್ಲ ಅಷ್ಟೇ. ನೋಡಮ್ಮ, ನನಗೆ ಕೆಲಸ ಐತೆ, ಹೊಲಕ್ಕೆ ಹೋಗ್ಬಿಡ್ತು.
1: ಮಳೆ ಆಗ್ಯದ ಬಸಣ್ಣ, ಕೆಲವೊಂದು ಹೊಲಗಳೆಲ್ಲ ಹಸಿ ಆಗ್ಯಾವ, ಮತ್ತೆ ನಿಂದ ಹೆಂಗ ಅದನ್ನ ಗೊತ್ತಿಲ್ಲ, ಮತ್ತೆ ಹೋಗ್ಬಾ ಹೋಗ್ಬಾ.
2: ಮತ್ತೆ ನಿಮ್ಮ ಹೊಲ ಏನು ಬಿತ್ತಕತ್ತಿರಲಿಲ್ಲ?
1: ಬಿತ್ತದೆ ಹೆಂಗ್ ಬಿತ್ತಂಗಿಲ್ಲಪ್ಪ, ಬಿತ್ತಲೇಬೇಕು, ಎಲ್ಲಾರು ಬಿತ್ತದೆ ಕೆಲಸ. ಆಯ್ತು ಮತ್ತೆ
2: ಬರ್ತೀನಿ,
1: ಮತ್ತೆ ಹೋಗ್ಬರೋಣ. ಮತ್ತೆ
2: ರೈಟ್
1: ನೋಡಿ, ಈಗ ಚಾ ಮಾಡಿನಿ ತಿಮ್ಮಪ್ಪ, ಎಲ್ಲಾರು ಚಾ ಕುಡಿದು ನಿನ್ ಕೆಲ್ಸಕ್ಕೆ ನೀನು ಹೋಗು, ಬಸಣ್ಣ ಏನಾದ್ರು ಹೊಲಕ್ಕೆ ಹೋಗ್ತಾ.
2: ಆಯ್ತಮ್ಮ, ಬೇಗ ಮಾಡ್ಬಿಡು.
1: ಹ್ಮ್ ಆಯ್ತು.
3: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇವಿನಬೆಂಚಿ, ತಿಮ್ಮಪ್ಪ ಗಂಜಳ್ಳಿ ಮತ್ತು ರಮಾ ಕುಲಕರ್ಣಿ.
4: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಭಾವಗೀತೆಗಳನ್ನು ಕೇಳಿ. ಶ್ರೀರಕ್ಷಾ ಅವರ ಧ್ವನಿಯಲ್ಲಿ ಭಾವಗೀತೆ, ಚನ್ನವೀರ ಕಣವಿಯವರ ರಚನೆ.

0: ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8:30. ಈಗ ಜನಪದ ಸಂಗೀತ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳಿ. ಅದಕ್ಕೂ ಮುಂಚೆ ಈ ಪ್ರಕಟಣೆ.
1: ಆಕಾಶವಾಣಿ ರಾಯಚೂರು ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ. ಮನೆ ಮನೆಯಲ್ಲಿ
2: ಏನ್ ಬಸಣ್ಣ, ಏನ್ ಎತ್ತ

ಇದುವರೆಗೂ ವಿವಿಧ ಕಲಾವಿದರಿಂದ ಲಂಬಾಣಿ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಲಸಿಕೆ ಹಾಕಲು 9 ಟ್ರಾನ್ಸಿಸ್ಟ್ ತಂಡಗಳು.
1: ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ ವಿರಚಿತ ಭಾವಗೀತೆಯನ್ನ ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ಲೇಖನಿಯಿಂದ ಮೂಡಿಬಂದ ಗೀತೆಗೆ ಧ್ವನಿಯಾಗಿದ್ದಾರೆ ಸಿ ಅಶ್ವಥ್.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 9:30. ಈಗ ಬಯಲಾಟ ಮಹಿಷಾಸುರ ಮರ್ದಿನಿ. ಪ್ರಸ್ತುತಿ ದೇವದುರ್ಗ ತಾಲೂಕಿನ ಕ್ಯಾದಗೆರೆ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು.

0: ಇದುವರೆಗೂ ರಾಜಭಾರ ಕೆಲಸ ಮಾಡಿರುವುದೇನು? ಚೆನ್ನಾಗಿ ಬೀಳುವಂತವನಾಗು ಪ್ರಧಾನಿ ಬುದ್ಧಿಯಲ್ಲಿದ್ದಾನೆ.
1: ಕುಲ ಚಕ್ರವರ್ತಿ ಆದ ಮಹಿಷಾಸುರನೇ ಕೇಳು, ನಾನು ಮಾಡಿದ ಕಾರ್ಯವೇನೆಂದರೆ ಯಾವತ್ತಿಗೆ ಭಾವಾದಿಗಳಿಗೆ ಸಂಬಳವನ್ನು ಕೊಟ್ಟಿರುವೆನು? ದೇವೇಂದ್ರನಿಗೆ ಮುತ್ತಿಗೆ ಹಾಕಿ ಬರುವ ಸಮಯದ ದೇವೇಂದ್ರನ ಸಂಪತ್ತು ನೋಡಿ ಸಹಿಸಲಾರದ ಹಜಾರು ತೇಜ.
0: ನೀನು ಮಾಡಿರುವ ಕಾರ್ಯವೇನಿರುವುದು ಬೀಳುವಂತವನಾಗು ಸುರನೇ.
2: ಹೇ ರಾಜ, ನಾನು ಮಾಡಿರುವ ಕೆಲಸವೇನೆಂದರೆ ಶಿಶು ಹತ್ಯೆ, ಗೋ ಹತ್ಯೆ, ಬ್ರಹ್ಮ ಹತ್ಯೆ ಮಾಡಿ ಬಂದಿರುವನು. ಇದು ಅಲ್ಲದೆ ಇಂದ್ರನ ಲೋಕಕ್ಕೆ ದಾಳಿ ಮಾಡುವುದಕ್ಕೆ ಅಪ್ಪಣೆ ಎಂಬ ರಾಜ ರವಿಕೋಟಿ ತೇಜ.

0: ಭದ್ರ ತರವಾದ ರಥಕ್ಕೆ ಖಚಿತವಾದ ಆಯಗಳನ್ನು ಜೋಡಿಸಿರಿ. ಅಮರಾವತಿ ಪಟ್ಟಣ ಸುರೆ ಮಾಡಿ ದೇವತರಂ ಹಿಡಿದುದ ತಂದು ನಮ್ಮ ಕಾರಾಗೃಹದ ಇಡುವಂತವರಾಗಿರಿ. ಪ್ರಧಾನಿಗಳಿರ ಮಹಾಜ್ಞಾನಿಗಳಿರ
1: ಸುರ ಭೂಪತಿ, ನಿನ್ನ ಆಜ್ಞೆ ಪ್ರಕಾರ ರಥವನ್ನು ಸಿದ್ಧ ಮಾಡಿರುವೆನು. ನಡಿ ನಡಿ ರಾಜ ಸಾಂದ್ರಗುಣ ತೇಜ.
2: ರಾಜಾದಿ ರಾಜ್ಯನೇ, ನನ್ನ ಆಜ್ಞೆಯಲ್ಲಿರುವ 20,000 ಕೋಟಿ ರಕ್ಕಸರನ್ನು ಕೂಡಿಸಿರುವೆನು. ಜಾಗೃತಿಯಿಂದ ಅಮರಾವತಿ ನಗರಕ್ಕೆ ಮುತ್ತಿಗೆಯನ್ನು ಹಾಕಬೇಕು ರಾಜ ರವಿಕೋಟಿ ತೇಜ.
0: ಮರಕದ ಮಾಣಿಕ್ಯದಿಂದ ಪ್ರಜ್ವಲಿಸುವ ರಥ ರೂಢನಾಗಿ ದೇವತರ ಭಂಗ ಮಾಡುವೆನು. ಈಗಿನ ವ್ಯಾಳದೋಳು ಶ್ರೀ ಸಾಂಬನವರಿಗೆ ಬೆಂಬಲವಾಗಿ ಬಂದರೆ ಕುಂಬನಿಯೋಳು ಕಡಿಮೆ ಶಂಭವನ್ನು ಶಬ್ದವಿಲ್ಲದಂತೆ ಮಾಡುವೆನು. ಅವನ ಭಯ ನನಗೇನು, ಯಾರ ಅಂಜಿಕೆ ನನಗೇನು. ಬಂದೂರದಿಂದ ನಮ್ಮ ರಥವನ್ನು ನಡೆಸುವಂತವರಾಗಿರಿ.

0: ಹೇಗ ಅಂತ ಪುರದ ದ್ವಾರದೊಳಗೆ ಘೋರ ಧ್ವನಿಯನ್ನು ಗೈಯುವುದಕ್ಕೆ ಕಾರಣವೇನು? ಈ ಧ್ವನಿಯನ್ನು ಕೇಳಿ ಎನ್ನ ಹೃದಯದೊಳ ಬುಗಿಲ್ ಬುಗಿಲ್ ಎನ್ನುವುದು. ಇದು ರಕ್ಕಸರ ಧ್ವನಿ ಆಗಿರಬಹುದು. ನೀನೇ ಆಲಿಸಿ ಕೇಳು ರಮಣ, ಸದ್ಗುಣ ಭರಣ.
1: ನೀನು ಯಾತಕ್ಕೆ ಭಯ ಪಡುವಿ? ಹರಿಹರ ಬ್ರಹ್ಮಾದಿಗಳು ಎನ್ನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟಿರುವರು. ಆ ರಕ್ಕಸರು ಬಂದು ನಮ್ಮನ್ನು ಏನು ಮಾಡುವರು? ಕಾಂತೆ ಸದ್ಗುಣ ಬಂತೆ.
0: ಹೇ ಪ್ರಾಣದಲ್ಲೊಬ್ಬ, ಲಿಂಗಲ ದಿನ್ನಿಯೋಳಿರುವ ಕೇಶವ ಸ್ವಾಮಿಯು ನಮ್ಮನ್ನು ರಕ್ಷಿಸಬೇಕು. ಆತನ ಹೊರತು ಯಾರೂ ಯತ್ನವಿಲ್ಲ. ಅರಮನೆಗೆ ಹೋಗುತ್ತೇನೆ, ಅಪ್ಪಣೆಯನ್ನು ಪಾಲಿಸು ರಮಣ, ಸದ್ಗುಣ ಭರಣ.
1: ಲಿಂಗಲ ದಿನ್ನಿ ಕೇಶವನ ಅಂತಃಕರಣೆಯನ್ನ ಮೇಲೆ ಪರಿಪೂರ್ಣ ಇರುವುದು. ನೀನು ಸುಮ್ಮನೆ ಅಂತಃಪುರಕ್ಕೆ ನಡೆಯುವಂತಳಾಗ ಕಾಂತೆ, ಸದ್ಗುಣವಂತೆ.

0: ಹೇ ರಮಣ, ಅಘೋರವಾದ ಶಬ್ದಗಳು ನನ್ನ ಕರ್ಣಕ್ಕೆ ತೋರುವವು. ಈ ಶಬ್ದವು ಮಾಡುವವರು ದಾನವರೇ ಹೊರತು ಮತ್ತಾರು ಇಲ್ಲ. ಕಾಂತ ಸದ್ಗುಣವಂತ
1: ಆ ರಕ್ಕಸರನ್ನು ಒಕ್ಕಲಿಕ್ಕೆ ಅವರ ಸೊಕ್ಕನ್ನು ಮುರಿಯುವೆನು. ನಿಮಗೆ ಆತಕ್ಕೆ ಚಿಂತೆ, ಹೋಗುವಂತವರಾಗಿರಿ. ನಾರಿ ನಡಿಮನಿಗೆ ದಾರಿ.
0: ಅಹೇ ಪ್ರಾಣದಲ್ಲವ, ನಿನ್ನ ವಚನದಂತೆ ನಾವು ಅಂತಃಪುರಕ್ಕೆ ಹೋಗುವೆವು. ಲಿಂಗಲದಿನಿ ಕೇಶವನು ನಮ್ಮನ್ನು ರಕ್ಷಣೆ ಮಾಡಬೇಕು. ಕಾಂತ ಸದ್ಗುಣವಂತ.
2: ಇಂದ್ರನ ಪಟ್ಟಣವು ಇದೇ ಆಗಿರಬಹುದು. ಎಲ್ಲೈ ಪ್ರಧಾನಿಗಳಿರ, ಇದೇನು ಎಷ್ಟ ಐಶ್ವರ್ಯವು. ಇಂದ್ರನಿಗೆ ನೋಡಲಿಕ್ಕೆ ಪಡೆಯುವ ಪತ್ತಾದಿ ಶೇಷನಿಗೆ ಅಸಾಧ್ಯವಾಗಿ ಕಾಣುವುದು. ಅಮರಾವತಿ ಪಟ್ಟಣ ಮುತ್ತಿಗೆ ಅಮ್ಮ ಹಾಕಿರಿ ಮೊದಲು. ದೇವೇಂದ್ರ ನಮ್ಮ ಹಿಡಿದು ತಂದು ಕಟ್ಟುವಂತವರಾಗಿರು ಪ್ರಧಾನಿಯೇ ಬುದ್ಧಿ.

0: ಗ್ರಾಮಡಿದವನಂತೆ ಯಾತಕ್ಕೆ ಕೊಡುತ್ತಿರುವೆ? ಎನ್ನೋಳ ಯುದ್ಧವನ್ನ ಮಾಡುವೆಯ? ಸದ್ಯಕ್ಕೆ ಕರಾಕೃದೊಳಗಿರುವೆ ಇಲ್ಲವೇ ಹರ್ಯಾಣ ಸೇರುವೆಯ? ಬಂಡ ಹಾರಿಸುವುದ
1: ನೀನು ಸೊಕ್ಕಿಲಿಂದ ಎನ್ನ ಹತ್ತಿರಕ್ಕೆ ಬಂದು ಕಂಡ ಕಂಡಂತೆ ಮಾತನಾಡಿದರೆ ನಿನ್ನ ಗುಂಡಿಗೆ ಎಂ ಕಂಡ ಮಂ ತುಂಡು ತುಂಡು ಮಾಡಿ ಬಿಡುವನು. ತಡಮಾಡದ ಯುದ್ಧಕ್ಕೆ ನಿಲ್ಲುವಂತವನಾಗು ಕುಲ್ಲ ಮುರಿಯುವೆ ನಿನ್ನ ಅಲ್ಲ.
2: ಆದ್ರೆ ಬಿಡಲಾಸುರನೇ ಅಧಮ ಇಂದ್ರನು ಬಿರು ನುಡಿಗಳನ್ನು

0: ಮಾತಾಡುವನು. ತಡ ಮಾಡದೆ ಬಾಯಿ ಬಾಯಿ ಒಡೆಯುವಂತವನಾಗುವ ಆಗ್ರಜ ಈ ಮಾತು ಸಹಜ.
1: ರಾಜನೇ, ಈ ಬಂಡ ಹಿಂದಿನ ರಟ್ಟೆಗಳ ಎರಡು ಬಂಧಿಸುವೆನು. ಮತ್ತೇನು ನಿನ್ನ ಹಾಕಿನ ಇರುವುದರ ಹಜಾರು ಅವಿಕವಾದ ತೇಜ
2: ನಮ್ಮ ಆದಮನ ದೊಂದ ಕರಗಳನ್ನು ಬಂಧಿಸಿ ನಮ್ಮ ಬಂದಿ ಕಾನಿಯಲ್ಲಿ ಇಡುವಂತವರಾಗಿರಿ. ಇಂದ್ರನ ಸಜಿಯನಾದ ಸಜಿಯನ್ನು ಹಿಡಿದು ಬಂದು ತರುವಂತವರಾಗಿರಿ ಪ್ರಧಾನಿಯೇ ಬುದ್ಧಿಯಲ್ಲಿ ಮಾಜ್ಞಾನಿ.
0: ಜಾಗೃತಿಯಿಂದ ಇಂದ್ರನ ಮಡದೀರನ್ನು ನಿಮ್ಮ ಆಜ್ಞೆ ಪ್ರಕಾರ ಹಿಡಿದುಕೊಂಡು ಬರುವೆನು. ರಾಜ ರವಿಕೋಟಿ ದೇಶ
1: ಇಂದ್ರನಾದ ಸಚಿ ರಂಭಾದಿ ನಾಯಕರೇ, ಮಂದಿರದಲ್ಲಿ ಮಂದ ಗಮನ ಇರವಡ ಕೂಡಿ ಆನಂದದಿಂದ ಇರುವನಂದರೆ ನಾನು ಇರುಗೊಡುವನೇ ಆಗಿ ಸುಮ್ಮನೆ ನಮ್ಮ ಮಂದಿರಕ್ಕೆ ಬರುವಂತವರಾಗಿರಿ. ಹರಿಯರಿ ಮದನ ಕಟ್ಟ ಹರಿಯರಿ
3: ಅನ್ನವದೀಶನಾದ ಬಿಡರಾಸುರನೇ.

0: ಮಾನವದೀಶನಾದ ಬಿಡಲ ಅಸುರನೇ, ಮಾನವೀಯರ ಮಾನವನ್ನು ಕಳೆಯುವುದು ಇದು ನಿನಗೆ ನ್ಯಾಯವೇ? ನಮ್ಮ ಕಾಂತನನ್ನು ಸೆರೆ ಬಿಡಬೇಕೆಂದು ಸಂತೋಷದಿಂದ ಬೇಡಿಕೊಳ್ಳುವೆವು ದಾನವರಾಯ, ಮುಗಿವೆನೆ ನಿನಗೆ.
1: ನಿಮ್ಮ ವಯ್ಯಾರದ ನುಡಿಯನ್ನು ಹಾಡಬೇಡ, ನನ್ನ ಸೆರೆ ಬಿಡಿ ಎಂದು ಬೇಡಿಕೊಂಡರೆ ಸೆರೆಯನ್ನು ಬಿಡುವುದಕ್ಕೆ ನಾನು ಬಂದಿಲ್ಲ. ನೀನು ಸುಮ್ಮನೆ ನಮ್ಮ ಕರಾಗ್ರಕ್ಕೆ ನಡೆಯರಿ ಹರಿಯರೇ ಸುಬ್ರಾಸ ಮುಖಿಯರೇ.

0: ದಾನವೇಂದ್ರ, ರಾಜನ ಹೆಂಡತಿ ಗುರುವಿನ ಹೆಂಡತಿ, ಅಣ್ಣನ ಹೆಂಡತಿ ಹೆಣ್ಣು ಕೊಟ್ಟ ತಾಯಿ, ತನ್ನ ಹಡೆದ ತಾಯಿ, ಈ ಐದು ಮಂದಿ ಸ್ತ್ರೀಯರು ತಾಯಿ ಎಂದು ಭಾವಿಸಬೇಕು. ನಾನು ನಿನಗೆ ತಾಯಿಯ ಸಮಾನ, ನನ್ನ ಮರ್ಯಾದೆ ಕಳೆಯುವುದು ಸರಿಯಲ್ಲ. ನಿನ್ನ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುವೆನು ಅಣ್ಣಯ್ಯ, ಮಾಡಬೇಡ ಅನ್ಯಾಯ.
1: ನನಗೆ ಕೇಡು ಬಂದರೂ ನೋಡಿಕೊಳ್ಳುವೆನು, ನಿನ್ನನ್ನು ಬಿಡುವುದಿಲ್ಲ. ನಿನ್ನಂಥ ನಾರಿಯಳು ನೀತಿಯನ್ನು ಹೇಳಿದರೆ ನಾನೇನು ಕೇಳುವೆ? ನೀನೇ ಜಾಗೃತಿಯಿಂದ ನಮ್ಮ ಪುರದ ಆದಿಯನ್ನು ಇಡೀ ನಾರೇ ಮದನ ಕಠಾರಿ.

0: ಚಕ್ರವರ್ತಿಯಾದ ಮಹಿಷಾಸುರನೇ, ನಿನ್ನ ಆಜ್ಞೆ ಪ್ರಕಾರ ಸಚಿ ಎಂಬ ಭ್ರಷ್ಟಮಂಡಿಯನ್ನು ಹಿಡಿದುಕೊಂಡು ಬಂದಿರುವೆನು. ಮಧ್ಯಾಹ್ನ ಆಜ್ಞೆ ಆಗುವುದರ ಹಜಾರ್ ರವಿಗಾಡು ತೇಜ
1: ಜಾಗೃತಿಯಿಂದ ಹೋಗಿ ರಂಬಿಯನ್ನು ಹಿಡಿದುಕೊಂಡು ಬರುವಂತವರಾಗಿರಿ.
2: ಹೇ ಮಹಿಷಾಸುರ ರಕ್ಕಸನೇ, ಪರನಾರಿಯರನ್ನು ಈ ಪರಿ ಮಾಡುವುದು ಒಳಿತಲ್ಲ. ಹೇ ದಾನವರಾಯ, ನಾವು ನಿನಗೆ ಸರಿಯಾದವೇನು? ನಿನ್ನ ಮಗಳೆಂದು ತಿಳಿದು ಅಂತಃಕರುಣದಿಂದ ನೋಡಿದರೆ ದುರಿಯೇ ನಿನಗೆ ಯಾರು ಸರಿಯೇ?
1: ಕರ ಮುಗಿದು ಬೇಡಿಕೊಂಡರೆ ಕರಣೆಯ ಬಾರದು. ಅಮರಾವತಿ ನಗರಕ್ಕೆ ದೊರೆಯಾಗಬೇಕೆಂದ ಆ ಅಪೇಕ್ಷೆ ನನಗಿರುವುದು. ನಿನ್ನ ಮನಸ್ಸಿಗೆ ಬಂದಂತೆ ಮಾತನಾಡಬೇಡ ಭ್ರಷ್ಟ ಮುಂಡೆ.
2: ದಾನವದೀಶ,

0: ಅಹೇ ದಾನವದೀಶ ಬಿಡು ನಿನ್ನ ಮನದ ಕ್ಲೇಶ, ಸತಿಮಣಿಯಲ್ಲ ಕೂಡ ಅತಿ ಕೋಪ ಮಾಡಬೇಡ.
1: ಇಂದ್ರನ ಸತೆ, ಅತಿ ವಿನಯದಿಂದ ಅಮರಾವತಿಗೆ ನೀನೇ ಅಧಿಪತಿ ಆಗಂದು ಯುದ್ಧದಿಂದ ಮಾತನಾಡಿ ತಪ್ಪಿಸಿಕೊಂಡು ಹೋಗುವುದಕ್ಕೆ ಬಂದಿರುವ ಬಡಿವಾರದ ನುಡಿಗಳು ಎನ್ನ ಮುಂದೆ ಆಡಬೇಡ. ರಂಬೆ ಚಿತ್ರದ ಗೊಂಬೆ

0: ಹೇ ಕಾಂತಿಯರೇ, ಈಗ ಏನು ಮಾಡಬೇಕು? ಶ್ರೀವರ ಲಿಂಗಲದಿಂದ ಕೇಶವನ ಧ್ಯಾನ ಮಾಡುತ್ತಾ ಅರಣ್ಯಕ್ಕೆ ಹೋಗೋಣ. ಕಾಂತಿಯರೇ, ಸದ್ಗುಣವಂತಿಯರೇ.
1: ಹೇ ರಂಭ, ಇಂದಿಗೆ ಅಮರಾವತಿಯರಣ್ಯ ತೀರಿದಂತೆ ಕಾಣುತ್ತದೆ. ನಮಗೆ ಅರಣ್ಯಕ್ಕೆ ಹೋಗುವ ಕಾಲ ಬಂದಿತ್ತು. ಇಂದಕ್ಕೆ ನಾವು ಏನು ಕರ್ಮ ಮಾಡಿರಬಹುದು ತಂಗಿ ಕೋಮಲಾಂಗಿ?
2: ಅಕ್ಕಯ್ಯ, ಈ ರಕ್ಕಸರಿಗೆ ಇಷ್ಟು ಬೇಡಿಕೊಂಡರು ಬುದ್ಧಿಯೂ ಬರಲಿಲ್ಲ. ನಮ್ಮ ನಮ್ಮ ಕರ್ಮಕ್ಕೆ ಯಾರೇನು ಮಾಡುವರು? ಕೈಯ ಮುಗಿವನು ಕೈಯ
3: ಮಧ್ಯಾತಕ್ಕೆ ತಡ. ಇವರಲ್ಲಿರುವ ಆಭರಣಗಳನ್ನು ಕಸಿದುಕೊಂಡು ಇವರನ್ನು

0: ಓಂಕಾರಿ ಮಹೇಶ್ವರಿ, ನಿನ್ನ ಪಾದ ಪದ್ಮಗಳಿಗೆ ವಂದನೆಯನ್ನು ಮಾಡುವೆನು. ತಾಯಿ ಸೌಖ್ಯ ಪ್ರದಾಯಿ.
1: ಅಪ್ಪ ಸುರದೊಡೆಯನಾದ ದೇವೇಂದ್ರ, ನಿನಗೆ ಮಂಗಲವಾಗಲಿ, ಕಲ್ಯಾಣವಾಗಲಿ, ಶುಭವಾಗಲಿ ದೇವೇಂದ್ರ ಸದ್ಗುಣ ಸಾಂದ್ರ.
0: ಅಹೋ ಚಂದ್ರಶೇಖರಿಯಾದ ಅಂಬ, ನಿನ್ನ ಕರ್ಮವು ಏನೆಂದು ಹೇಳಲಿ. ಮಹಿಷಾಸುರ ರಾಕ್ಷಸರು ನಮ್ಮ ಅಮರಾವತಿಯನ್ನು ಪಕ್ಕು ದಾಳಿ ಧೂಳಿ ಮಾಡಿದರು. ಆ ರಾಕ್ಷಸರನ್ನು ಸಂಹಾರ ಮಾಡಿ ನಮ್ಮನ್ನು ರಕ್ಷಿಸು ಬೇಕು ತಾಯಿ ಸೌಖ್ಯ ಪ್ರದಾಯಿ.
1: ಹೇ ಸುರದೊಡೆಯರೇ, ಕಡು ಮೂರ್ಖರಿಗೆ ಕೇಡುಗಾಲ ಬಂದಿರುವುದು. ಕೂಳರಕ್ಕಸರನ್ನು ಯಮನಾಲಯಕ್ಕೆ ಕಳುಹಿಸಿ ನಿಮಗೆ ಉಲ್ಲಾಸವನ್ನುಂಟು ಮಾಡುವೆನು. ನಿಮ್ಮ ಸಂಪದವನ್ನು ನಿಮಗೆ ಕೊಡಿಸುತ್ತೇನೆ. ನೀವೇನು ಭಯಪಡದ ಸಂತೋಷದಿಂದ ಇರುವಂತವರಾಗಿರಿ ಮಗನೇ, ಭಾಗ್ಯ ಸಂಪನ್ನನೇ.
2: ನಮೋ ನಮ ಓಂಕಾರಿ. ಆ ರಾಕ್ಷಸರನ್ನು ಸಂಹಾರ ಮಾಡಿ ನಮ್ಮ ಸಂಪತ್ತನ್ನು ನಮಗೆ ಕೊಡಿಸು ತಾಯಿ ಸೌಖ್ಯ ಪ್ರದಾಯಿ.
1: ಹೇ ಇಂದ್ರನ ರಾಣಿಯಾದ ಶಚಿದೇವಿಯಳೇ, ಸಜ್ಜನರಿಗೆ ಬಂದ ಸಂಪತ್ತು, ಸಜ್ಜನರಿಗೆ ಬಂದ ವಿಪತ್ತು ಬಹಳ ದಿವಸವಿರಲಾರದು. ಆ ಮದಾಂಧರ ಸೊಕ್ಕನ್ನು ಮರೆದು ನಿಮಗೆ ಕಲ್ಯಾಣವನ್ನುಂಟು ಮಾಡುತ್ತೇನೆ ಮಗಳೇ ಈಗಳೇ.
3: ಹೇ ತಾಯಿ, ಸುರುಳರಕ್ಕಸರು ನಮ್ಮ ಅಮರಾವತಿಯನ್ನು ಹೊಕ್ಕು ನಮ್ಮ ಸಂಪತ್ತನ್ನು ಕೈವಶ ಮಾಡಿಕೊಂಡಿರುವರು. ಆ ರಕ್ಕಸರನ್ನು ಸೀಳಿ ನಮ್ಮನ್ನು ರಕ್ಷಿಸಬೇಕು ಲೋಕ ಮಾತೆ.
1: ಆಹೋ ದೇವೇಂದ್ರನ ಸತಿಯಾದ ಶಚಿರಂಬಾದಿಯರೇ, ಆ ರಾಕ್ಷಸರನ್ನು ಸಂಹರಿಸುವುದಕ್ಕೆ ಪ್ರಯಾಣ ಮಾಡುತ್ತೇನೆ. ಜಾಗೃತಿಯಿಂದ ಮಂಗಳಾರತಿಯನ್ನು ಬೆಳಗುವಂತವರಾಗಿರಿ. ಇಂದ್ರನ ರಾಣಿಯರೇ, ಪನ್ನಂಗವೇಣಿಯರೇ.

0: ಸಾರಥಿ ಆ ಮಹಿಷಬಿಡಲ ಚಕ್ಷಾದಿಗಳು ಅವೆಲ್ಲರುವರು ಎನಗೆ ತೋರಿಸುವಂತವನಾಗು ಸಾರಥಿ ಮಾತಿನಲ್ಲಿ ಚಮತ್ಕೃತಿ.
1: ಕೈಯಾಳಿಯಾದ ದೇವಿ, ನೀನು ನಮ್ಮ ಬಲವನ್ನೆಲ್ಲ ಏನು ಕಾರಣ ಹಾಳು ಮಾಡಿದೆ? ಸುರರು ನಿನ್ನಗೇನಾಗಬೇಕು? ನಿನ್ನ ವೃತ್ತಾಂತವನ್ನು ಹೇಳು. ಇಲ್ಲವಾದರೆ ಈಗ ಈ ಆಯುಧದಿಂದ ನಿನ್ನ ಶಿರವನ್ನು ಕಡಿದು ಬಿಡುವೆನು. ಮದವೇರದ ಹೆಣ್ಣೆ, ಗಜನಿಂಬೆ ಹಣ್ಣೆ.
0: ನನ್ನ ಪ್ರತಾಪವನ್ನು ಹೇಳುವನು ಕೇಳು. ಸುರರ ಒಡೆಯಳವರು ರಾಣಿ ಎಂದು ತಿಳಿಯುವಂಥವನಾಗು. ನಿನ್ನ ಚಕ್ಷುಗಳನ್ನು ಒಡೆಬಡಿದು ವಕ್ಷಸ್ಥಲವನ್ನು ತ್ರಿಶೂಲದಿಂದ ತಿವಿದು ಯಕ್ಷ ಗಂಧರ್ವ ಸುರರಿಗೆ ಅಪೇಕ್ಷೆಯನ್ನು ತೀರಿಸುವೆನು. ಸುಮ್ಮನೆ ಕೊಂಬು ಕಿತ್ತಿದ ಮೇಕೆಯಂತೆ ಯಾತಕ್ಕೆ ಬದರುತ್ತಿ? ತಡ ಮಾಡದ ಯುದ್ಧಕ್ಕೆ ನಿಲ್ಲುವಂಥವನಾಗು.

0: ಈ ರಕ್ಕಸನ ದೇಹವನ್ನು ಸಪ್ತ ಸಮುದ್ರದ ಆಚೆಗೆ ಬಗೆಯುವಂಥನಾಗು ಸಾರಥಿ ಮಾತನಲ್ಲಿ ಚಕರಂ ಚಮತ್ತಿರ್ತಿ.
1: ನಮ್ಮ ಬಲವನ್ನು ಗತಿಸಿದ ಕಾರಣವೇನು? ಇಂದ್ರ ಆದಿಗಳು ನಿನ್ನಗೆ ಏನಾಗಬೇಕು? ಕಂಡದಿಲ್ಲದ ಕೈಯಾಳಿ, ಸುಮ್ಮನೆ ನಮ್ಮ ಮಹಿಷಾಸುರನ ಸನ್ನಿಧಿಗೆ ಬರುವಂತವಳಾಗು. ಇಲ್ಲದಿದ್ದರೆ ಇದ್ದಕ್ಕೆ ನಿಲ್ಲನ ಹರಿಯೇ.

0: ಸೊಕ್ಕಿಲಿಂದ ಕೆಟ್ಟ ಮಾತುಗಳನ್ನು ಯಾತಕ್ಕೆ ಬದರುವಿ? ನಾನು ದಾರಂದರೆ ಹೇಳುವನು ಕೇಳು. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಮಾಡುವ ಅಂಬ ಜಗದಂಬ ಎಂದು ಪ್ರಸಿದ್ಧ ನಾಮದಿಂದ ಕರೆಯುವರು. ಎಲೈ ಬಂಡರಕ್ಕಸ, ಸುರರನ್ನು ಘೋರಪಡಿಸುವ ನಿಮ್ಮ ಸಂಹರಿಸಲಿಕ್ಕೆ ಬಂದಿರುವ ಮಹಾಮಾಯಿ ಎಂದು ತಿಳಿ ಭಂಡ ಕತ್ತರಿಸುವ
1: ದೇವಿ ಕಂದ ಕಂದಂತೆ ಯಾತಕ್ಕೆ ಮಗಳಿರುವಿ? ಗುಂಡಿಗೆ ಸಡಲುವಂತೆ ಗುದ್ದುವೆನು. ಸುಮ್ಮನೆ ಹಿಂತಿರುಗಿ ಹೋಗುವಂತವಳಾಗು.
0: ಬಿಡಲಾಸುರನೇ, ನಿನ್ನ ಸ್ವತ್ತು ಎಷ್ಟಿರುವುದು? ಮಕ್ಕ ಮಾರಿ ಎಂ ತಡುವಿ ಬದುಕುವುದು ಅಂತೆ. ಎಲೈ ಬಂಡಧಾನ್ಯವ, ದೇವೇಂದ್ರನನ್ನು ಬಂಧನ ಮಾಡಿ ಕಂಡ ಕಂಡಂತ ಬಗಳಿ ಶಚಿರಂಬಾದಿಗಳನ್ನು ಗೋಳಾಡಿಸಿ ಅಡವಿಗೆ ನುಗ್ಗಿದೀಯಾ ಎಲ ಬಂಡ. ಈ ಸೂಲವೇ ನಿನಗೆ ಕಾಲ ಮೃತ್ಯು ಎಂದು ತಿಳಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು ಅಥವಾ

0: ಸಾರಥಿ, ಈ ಭ್ರಷ್ಟ ಬಿಡಾಲ ನನ್ನ ದೇಹವನ್ನು ಆಚೆಗೆ ಬಿಸಾಡುವಂಥವನಾಗು ಸಾರಥಿ, ಅತಿ ಜಾಗ್ರತೆ.
1: ಅನುಜರಾದ ಬಿಡಲ ಚಕ್ಷಾದಿಗಳು ಕೊಲ್ಲಿದ ಕನ್ನಗಾತಕಿ ಆ ದೇವಿದಾವಲ್ಲಿರುವಳು, ಅವಳನ್ನು ತೋರಿಸುತ್ತಾರಾಗ ಸಾರಥಿ ಅತಿ ಜಾಗ್ರತೆ.

0: ಕಾಲಿನ ಕಳಿಸಿದ ಸುರರು ದಾರು ಯುದ್ಧವನ್ನು ಮಾಡಬೇಕೆಂದು ಬಂದಿರುವೆಯಣ್ಣ ನನ್ನ ಧರ್ಮ ಸರಿ ಎಂದು ಬಿಡುತ್ತೀನಿ. ಸುಮ್ಮನೆ ನಿನ್ನ ಸ್ಥಳಕ್ಕೆ ಪ್ರಯಾಣ ಮಾಡುವಂತವಳಾಗು. ನಿನ್ನ ಸಂಭ್ರಮದ ವಚನವು ಎನ್ನ ಎದುರಿಗೆ ಹೇಳಬೇಡ. ನಾರಿಯೇ ಮಾತಿನ
1: ಸುರರ ಸೆರೆ ಹಿಡಿದ ಪಾಪಾತ್ಮನ ಪಿಡಿದು ಅವರ ಕುತ್ತಿಗೆಯನ್ನು ಕರಕರನೆ ಕೊಯ್ದು ಸಂತೋಷ ಪಡಿಸುವೆ. ಈ ಮಕ್ಕ ಮಾರಿಯ ಕೂಡ ಬಿರುಸಿನ ಮಾತುಗಳನ್ನು ಆಡಿದರು. ನಿನ್ನನ್ನು ಒಂದು ಭೂಮಿಗೆ ದಟ್ ಬಡಲೆಂದು ಕೆಡವಿದರೆ ನಿನ್ನನ್ನು ಬಿಡಿಸಿಕೊಳ್ಳಲು ಒಬ್ಬರಿಲ್ಲ. ಬುದ್ಧಿ ಇಲ್ಲದೆ ಎನ್ನುವಳು ಯುದ್ಧಕ್ಕೆ ಬಂದೀಯ. ಈ ಕ್ಷಣದವಳು ನಿನ್ನನ್ನು ರಣಭೂಮಿಗೆ ಕೆಡುಯಿ ಈ ಸೂಲಾಯುಧದಿಂದ ನಿನ್ನ ಶಿರವನ್ನು ಹರಿಗಡಿದು ಬಿಡುತ್ತೀನಿ ಬಂಡ.
0: ಎಣ್ಣೆಯ ಗಜಲಿಂಬೆ ಹೆಣ್ಣೆ ಎನ್ನನ್ನು ಒದ್ದರ ಸುದ್ದಿ ಇಲ್ಲ ಬಂದು ಹೇಳಿದೀಯ. ಇದೇ ಖಡ್ಗದಿಂದ ನಿನ್ನನ್ನು ಕಡಿದು ಬೀಸಾಡುವೆನು. ಆದರೆ ಸ್ತ್ರೀಯರು ಕೂಡ ವಿದ್ಯೆ ಮಾಡಬಾರದೆಂದು ಸುಮ್ಮನೆ ಇದ್ದರೆ ಪರಶಿವನು ಕೊಟ್ಟ ತ್ರಿಶೂಲದಿಂದ ಶಿರವನ್ನು ಸೀಳಿಸುವೆನಂತ ಬಗಳಿವಿಯ. ನಿನ್ನ ಕೈಕಾಲುಗಳನ್ನು ಮುರಿದು ಆಚಿಕೆ ಬಿಡಾಕವನ್ನು ನೋಡಿ ಆರ್ಯೇ
1: ಮಾತಿನವಸನಾದ ಮಹಿಷಾಸುರನೇ ಯಾತಕ್ಕೆ ಬದರುವಿ? ಈ ಕ್ಷಣದೊಳು ನಿನ್ನನ್ನು ಬುದ್ಧಿ ಕೆಡವೇನು ಬಂಡ ಹಾರಿಸುವ ನಿನ್ನ.

0: ಬಿದ್ದುವರಿಗೆ ಮಹಿಷಾಸುರ ಮರ್ದನ ಬಯಲಾಟ ಕೇಳಿದ್ರಿ. ನಡೆಸಿಕೊಟ್ಟವರು ಕ್ಯಾದಿಗೇರೆ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು. ಪಾತ್ರ ಪರಿಚಯ: ಶಾಂಭವಿ ಶ್ರೀ ಶಿವಣ್ಣ ಸಾವುಕಾರ್, ಮಹಿಷಾಸುರ ಸಿದ್ದಯ್ಯ ನುಕ್ಕನ್, ಬಿಡಲಾಸುರ ಲಂಕಯ್ಯ ಪುಲುಸ್ತೊಡ್ಡಿ, ಚಕ್ಷಾಸುರ ಪರಶುರಾಮ್ ಬಂಡಿ, ದೇವೇಂದ್ರ ಶರಣಪ್ಪ ಸಾವುಕಾರ್, ಶಚಿದೇವಿ ಬೂದಪ್ಪ ಕುಂಬಾರ್, ರಂಭಾದೇವಿ ಬಸಯ್ಯ ಜಾನೇಕಲ್. ನಿರ್ದೇಶನ ಮತ್ತು ಹಾಡು ಪ್ರಹ್ಲಾದ್ ಮಾಸ್ಟರ್ ನಾಗರಾಳ್, ಹಾರ್ಮೋನಿಯಂ ಹನುಮಯ್ಯ ಮಾಚನೂರ್, ಮೃದಂಗ ಕೊತ್ತದೊಡ್ಡಿ ನಾಗಪ್ಪ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:02.

0: ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿ ಆರ್ ವ್ಯಾಸನ್ ಅವರ ಗಾಯನದ ಧ್ವನಿ ಮುದ್ರಿಕೆಯನ್ನು ಕೇಳಿದ್ರೆ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 10:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.
1: ಹನ್ನೆರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ವಿಷಯ ಕಿಸಾನ್ ಸಶಕ್ತೀಕರಣ.
2: This is Akashwani. In the special series, now we bring you a discussion on 12 years of the Modi government, initiatives for empowering farmers and achievements in agriculture sector. Participants are Binod Anand, member of the High Power Committee on MSP and Agricultural Reforms, Government of India, KV Prasad and Prabhu Dutt Mishra, senior journalists. Moderator is Sonu Sood.
3: Ye Akashwani hai. Prastut hai vishesh shrinkhla. Iske antargat aaj suniye. मोदी सरकार के 12 साल किसानों के सशक्तिकरण और कृषि क्षेत्र के उत्थान के प्रयासों पर चर्चा. इसमें भाग ले रहे हैं भारत सरकार में एमएसपी और कृषि सुधारों पर उच्च स्तरीय समिति के सदस्य विनोद आनंद और वरिष्ठ पत्रकार केवी प्रसाद व प्रभु दत्त मिश्रा. कार्यक्रम का संचालन कर रही हैं सोनू सूद.
4: Over the past 12 years, empowering India's Andatas, agricultural policy has widened its scope beyond welfare support to focus on structural and sustainable reforms which have strengthened productivity, income security, market access, modern infrastructure and institutional resilience. Record agricultural output, smart irrigation, easier credit, stronger insurance coverage and surged agricultural exports and allied sectors have empowered the farmers like never before, moving towards a more diversified, technology-driven and farmer

ಇಪ್ಪತ್ತೊಂದು ನಿಮಿಷಕ್ಕೆ ಕೃಷಿ ರಂಗದಲ್ಲಿ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ. 7:45 ಚಿತ್ರಗೀತೆಗಳು. 9:30 ನಾಟಕ ಬಿತ್ತುವವನಿಗೊಂದು ಉಪಮೆ ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮೆಂಡೋಲಿನ್ ವಾದನದ ಧ್ವನಿ ಮುದ್ರಿಕೆ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:12:13. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಗಿಯುವುದು. ಬೆಳಗಿನ ಪ್ರಸಾರ ಕಾರ್ಯ ಇಂದಿನಂತೆ 5:53 ಆರಂಭವಾಗುವುದು. ಅಲ್ಲಿಯವರೆಗೂ ನಿಮ್ಮ ರೇಡಿಯೋ ಸಖಿ ಸಂಧ್ಯಾಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.